ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 2ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ನವಮಿ, ಅಂದರೆ 2026 ಇಸವಿ ಜೂನ್ ತಿಂಗಳ 23ನೇ ತಾರೀಖು ಮಂಗಳವಾರ. ಈಗ ಸಮಯ 5:58:58. ಆತ್ಮೀಯ ಶ್ರೋತೃಗಳಿಗೆಲ್ಲ ಚಂದನಾ ಸಿ ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ ಕೇಳುಗರೇ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹ ಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದಲ್ಲಿನ ಚಟುವಟಿಕೆಗಳು ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾವಾಹಿನಿ, 7:45, 2:40, ಸಂಜೆ 5:35 ಹಾಗೂ 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಾದ್ಯ ವೃಂದ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ರಾಷ್ಟ್ರ ಹಾಗೂ ರಾಜ್ಯಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗಿನ ಮಾತುಕತೆ ಇದೆ. ಪ್ರಸ್ತುತಿ ಬಿ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಕನ್ನಡದಲ್ಲಿ ಭಾಷಣ, ಕಗ್ಗಗಳಲ್ಲಿ ಗುರು ಕಂಡ ಪರಿ, ಈ ಕುರಿತು ಮಾತನಾಡುತ್ತಾರೆ ಮಂಡ್ಯದ ಕವಯಿತ್ರಿ ಭವಾನಿ ಲೋಕೇಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಬಿ ಅಶೋಕ್ ಕುಮಾರ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಎಸ್ ಜಿ ರಘುರಾಮ್ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ರೋಹಿಣಿ ಜಿ ರಾವ್ ಅವರ ವೀಣಾವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ 40 ವರ್ಷ ವಯಸ್ಸಿನೊಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯದ ಆರೋಗ್ಯ ತಪಾಸಣೆಗಳು. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾ ಅರುಣ್ ಶ್ರೀನಿವಾಸ್, ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಕುವೆಂಪು ನಗರ ಮೈಸೂರು, ಪ್ರಸ್ತುತಿ ಕೀರ್ತನಾ ವಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರ ರಾಮಚಂದ್ರನ್.

ಕಾರ್ಯಕ್ರಮದ ಮೊದಲಿಗೆ ಮಡಿಕೇರಿ ನಾಗೇಂದ್ರ ಅವರು ಹಾಡಿರುವ ಸಂಪ್ರದಾಯದ ಗೀತೆ ವಂದಿಪೆ ನಿಮಿಷಾಂಬ ಪರಿಪಾಲಿಸು ಜಗದಂಬಾ

ಇದುವರೆಗೆ ಗೀತಾರಾಧನ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ

0: ದುಃಖ ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ, ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳು ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆ ತಮ್ಮ ಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಹಸ್ರಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತವಲ್ಲದು, ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಪುದೇ, ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು FM 100.6. ಕೇಳುಗರೆ ಗಮನಿಸಿ, ಈ ಸಂಜೆ 6:10 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹ ಬಾಳ್ವೆ ಬೆಂಗಳೂರು. ಸಮಯ 6:35. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮೈಸೂರು ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: ವೈದ್ಯನಾಗಿ ಸಮಾಜ ಸೇವೆ ಮಾಡುವ ಮಹತ್ವಾಕಾಂಕ್ಷೆಯಿಂದ ವ್ಯಾಸಂಗಕ್ಕೆ ತೊಡಗಿದ ವಿದ್ಯಾರ್ಥಿಯೊಬ್ಬ ಶಿಕ್ಷಣದ ಮೊದಲ 4 ಯಶಸ್ವಿಯಾಗಿ ಮುಗಿಸಿದ್ದ. ಕೊನೆಯ ವರ್ಷ ಕೆಮ್ಮು ಜ್ವರಗಳಿಂದ ನರಳುತ್ತಿದ್ದ ಆತನಿಗೆ ಕ್ಷಯರೋಗ ತಗುಲಿದೆ ಎಂದು

0: ತಿಳಿಯಿತು. ಉತ್ತಮ ಔಷಧಗಳಿಲ್ಲದ ಆ ಕಾಲದಲ್ಲಿ 6 ತಿಂಗಳು ಕ್ಷಯರೋಗದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಲೇ ವ್ಯಾಸಂಗ ಮುಂದುವರಿಸಿದ ಆ ವಿದ್ಯಾರ್ಥಿ ಕೊನೆಯ ಪರೀಕ್ಷೆಯಲ್ಲಿ 3 ವಿಷಯಗಳನ್ನು ಒಟ್ಟಿಗೆ ಓದಿ ಬರೆಯುವುದು ದುಸ್ಸಾಧ್ಯವಾಗಿತ್ತು. ವರ್ಷಕ್ಕೆ 1 ವಿಷಯದಂತೆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ವೈದ್ಯರು ಪ್ರಾಧ್ಯಾಪಕರು ಸಲಹೆ ಕೊಟ್ಟರು. ಅಂದಿನ ಕಾಲಕ್ಕೆ ಮಾರಕವೆನಿಸಿದ್ದ ಕ್ಷಯರೋಗಕ್ಕೆ ಹೆದರದೇ ಇದ್ದ ಹುಡುಗ ಪರೀಕ್ಷೆಗೆ ಹೆದರುತ್ತಾನೆಯೇ, ಎಲ್ಲ ಪರೀಕ್ಷೆಗಳನ್ನು ಒಟ್ಟಿಗೆ ಕೈಗೆತ್ತಿಕೊಳ್ಳುವುದಾಗಿ ನಿರ್ಧರಿಸಿಬಿಟ್ಟ. ಪರೀಕ್ಷೆಯ ದಿವಸ ಗೆಳೆಯರು ಅವನನ್ನು ಎತ್ತಿಕೊಂಡು ಬಂದು ಕೊಠಡಿಯಲ್ಲಿ ಕೂರಿಸಬೇಕಾಯಿತು. ಫಲಿತಾಂಶ ಬರುವಷ್ಟರಲ್ಲಿ ವಿದ್ಯಾರ್ಥಿ ಕ್ಷಯರೋಗದಿಂದ ಚೇತರಿಸಿಕೊಂಡಿದ್ದ. ಉತ್ತಮ ಅಂಕ ಗಳಿಸಿ ಪರೀಕ್ಷೆಯಲ್ಲೂ ತೇರ್ಗಡೆ ಹೊಂದಿದ್ದ. ಈ ಯಶಸ್ಸಿಗೆ ಪಾತ್ರರಾದ ಮಹನೀಯರು ಪದ್ಮಶ್ರೀ ಡಾಕ್ಟರ್ MS ನೀಲಕಂಠರಾವ್, ಪರಿಣತ ವೈದ್ಯರೆನಿಸಿದ್ದ ಶ್ರೀಕಂಠ ಪಂಡಿತರ ಮಗ. ಅವರ ತಾಯಿ ಜಯಲಕ್ಷ್ಮಿಯವರು ಹೆಸರಾಂತ ಜ್ಯೋತಿಷಿ, ಬೆಂಗಳೂರು ಸೂರ್ಯನಾರಾಯಣ ರಾಯರ ಮಗಳು. ಕೇಂದ್ರ ಸಚಿವರಾಗಿ ಖ್ಯಾತಿ ಪಡೆದ ಅನಂತಕುಮಾರರ ತಾಯಿ ಗಿರಿಜಾಶಾಸ್ತ್ರಿಯವರು ನೀಲಕಂಠರಾಯರ ತಂಗಿ. ಇಂಗ್ಲೆಂಡಿನಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ಬಂದ ನೀಲಕಂಠರಾಯರು ಹಣ ಸಂಪಾದನೆಯ ಗುರಿ ಇಲ್ಲದೆ ಯಾವುದಾದರೂ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿ ಸಮಾಜ ಸೇವೆ ಮಾಡಲು ನಿಶ್ಚಯಿಸಿದರು. ಮಹಾರಾಷ್ಟ್ರದ ವಾರ್ಧಾದಲ್ಲಿದ್ದ ಗಾಂಧಿ ಸ್ಮಾರಕ ಕುಷ್ಠರೋಗ ಪ್ರತಿಷ್ಠಾನದಲ್ಲಿ ಕೆಲಸಕ್ಕೆ ಸೇರಿದ ಮೇಲೆಯೇ ಅವರಿಗೆ ಕುಷ್ಠರೋಗದ ಭೀಕರತೆಯ ಅರಿವಾಯಿತು. ಕುಷ್ಠರೋಗಿಗಳನ್ನು ಸಮಾಜದಲ್ಲಿ ತೀರಾ ಕನಿಷ್ಠವಾಗಿ ನೋಡಲಾಗುತ್ತಿತ್ತು. ಅವರಿಗೆ ಚಿಕಿತ್ಸೆ ನೀಡಲು ವೈದ್ಯರು ಹಿಂಜರಿಯುತ್ತಿದ್ದ ಕಾಲ. ನೀಲಕಂಠರಾಯರು ತಮ್ಮ ಸಮಾಜ ಸೇವೆಗೆ ಆರಿಸಿಕೊಂಡಿದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿದ್ದ ಕುಷ್ಠರೋಗಿಗಳ ಚಿಕಿತ್ಸೆಯನ್ನೇ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿದ್ದ ತಮ್ಮ ಪತ್ನಿ ಶಾರದಾರವರನ್ನು ಸಮಾಜ ಸೇವೆಗೆ ಒಪ್ಪಿಸಿ ತಮ್ಮೊಡನೆ ಹಳ್ಳಿಗೆ ಕರೆದೊಯ್ದ ರಾಯರಿಗೆ ತಮ್ಮ ಸಹಾಯಕರಾಗಿ ಬರುವ ನೌಕರರಿಗೂ ಹಳ್ಳಿಯ ಜನರಿಗೂ ತಿಳುವಳಿಕೆ ಹೇಳುವುದೇ ಮೊದಲ ಕೆಲಸ ಆಗಿತ್ತು. ಕುಷ್ಠರೋಗದ ವೈಲಕ್ಷಣ್ಯಗಳನ್ನು ವೈಜ್ಞಾನಿಕವಾಗಿ ಅಭ್ಯಸಿಸಿದ ನೀಲಕಂಠರಾಯರು ರೋಗದ ವ್ರಣಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟರು. ವಾರ್ಧಾದ ಪ್ರತಿಷ್ಠಾನದ ನಿರ್ದೇಶಕರಾಗಿ ಕುಷ್ಠರೋಗ ನಿರ್ಮೂಲನೆಗೆ ಅಸಾಧಾರಣ ಸೇವೆ ಸಲ್ಲಿಸಿದರು. ಮನುಕುಲಕ್ಕೆ ಶಾಪವೆನಿಸಿದ ಕುಷ್ಠರೋಗದ ನಿರ್ಮೂಲನೆಗೆ ಭಾರತ ಸರ್ಕಾರ ಆದ್ಯತೆ ಮೇರೆಗೆ ತೊಡಗಬೇಕೆಂದು ಅವರು ಸಲಹೆ ನೀಡಿದ್ದರು. ಪಂಚವಾರ್ಷಿಕ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೆ ಸರ್ಕಾರ ನೆಪ ಮಾತ್ರಕ್ಕೆ 20 ದಶಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟದ್ದು ರಾಯರ ಗಮನಕ್ಕೆ ಬಂದಿತ್ತು. ಆಗಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರ ಕಾರ್ಯಾಲಯಕ್ಕೆ ಪತ್ರ ಬರೆದು ಈ ಮಹತ್ವದ ವಿಷಯ ಚರ್ಚಿಸಲು ಸಮಯಾವಕಾಶ ನೀಡುವಂತೆ ಕೋರಿದ್ದರು. ಭೇಟಿಗೆ ಒಪ್ಪಿಗೆ ದೊರೆಯಿತು. ಪ್ರಧಾನಿಯವರನ್ನು ಯಾವಾಗ ಭೇಟಿ ಮಾಡಬಹುದು ಎಂದು ಕೇಳಿದಾಗ, ನಿಮಗೆ ಪ್ರಧಾನಿಯವರನ್ನು ಭೇಟಿ ಮಾಡಲು ಯಾವಾಗ ಅನುಕೂಲವಾಗುತ್ತದೆ ಎಂಬ ಮರು ಪ್ರಶ್ನೆ ಬಂದಿತ್ತು. ನೀಲಕಂಠರಾಯರಿಗೆ ಅನುಕೂಲವಾಗುವಂತೆ ಭೇಟಿಯನ್ನು ನಿಗದಿಪಡಿಸಲು ಪ್ರಧಾನಿಯವರೇ ಹೇಳಿದ್ರಂತೆ. ಕುಷ್ಠರೋಗ ನಿಯಂತ್ರಣಕ್ಕೆ ತಾವು ಯೋಜಿಸಿರುವ ಕಾರ್ಯವಿಧಾನವನ್ನು ಪ್ರಧಾನಿಯವರ ಎದುರು ವಿವರವಾಗಿ ಪ್ರಸ್ತುತಪಡಿಸಿದರು. ಸುಮಾರು 500 ದಶಲಕ್ಷ ರೂಪಾಯಿಗಳ ಅಂದಾಜನ್ನು ಒಳಗೊಂಡ ಕಾರ್ಯಸೂಚಿಯನ್ನು ಮಂಡಿಸಿದರು. ರಾಯರ ವಿವರಣೆಯನ್ನು ಆಲಿಸಿದ ಪ್ರಧಾನಿಯವರು ಹೆಚ್ಚೇನು ಮಾತನಾಡಲಿಲ್ಲ, ಹಣಕಾಸಿನ ವಿಷಯವನ್ನು ತೆಗೆಯಲೇ ಇಲ್ಲ. ನಿರಾಶರಾದ ನೀಲಕಂಠರಾಯರು ಊರಿಗೆ ಹಿಂತಿರುಗಿದರು. ಕೆಲ ದಿನಗಳ ನಂತರ ಪ್ರಧಾನಿಯವರ ಕಾರ್ಯಾಲಯದಿಂದ ಪತ್ರ ಬಂದಿತ್ತು. ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುದಾನವು ಮೊದಲು ಮಂಜೂರು ಮಾಡಿದ 20 ದಶಲಕ್ಷಕ್ಕೆ ಬದಲಾಗಿ 330 ದಶಲಕ್ಷ ರೂಗಳಿಗೆ ಏರಿಕೆಯಾಗಿತ್ತು. ಮಾತ್ರವಲ್ಲ, ಈ ಕೆಲಸಕ್ಕೆ ಯಾವುದೇ ಘಟ್ಟದಲ್ಲಿ ಎಷ್ಟು ವೆಚ್ಚವಾದರೂ ಸರ್ಕಾರ ಭರಿಸಲು ಸಿದ್ಧವೆಂದು ಭರವಸೆ ನೀಡಲಾಗಿತ್ತು.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9 9 6 3 2 6. ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:40:20. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪದಪರಿಚಯ.
1: ಪರಿಚಯಿಸುವ ಮೊದಲನೆಯ ಪದ ಅಹವಾಲು. ಇದು ಅರಬ್ಬಿ ಭಾಷೆಯ ಪದ. ತಮ್ಮ ಸಮಸ್ಯೆಯ ಕುರಿತು ಮೇಲಾಧಿಕಾರಿಗಳಿಗೆ ಸಲ್ಲಿಸುವ ಅರ್ಜಿಯನ್ನು ಅಹವಾಲು ಎನ್ನಲಾಗುತ್ತದೆ. ಇದು ಮೌಖಿಕವಾಗಿರಬಹುದು ಅಥವಾ ಬರಹ ರೂಪದಲ್ಲಿರಬಹುದು. ಸಾಮಾನ್ಯವಾಗಿ ಪತ್ರಿಕಾ ಸುದ್ದಿಗಳಲ್ಲಿ ಮೇಲಿಂದ ಮೇಲೆ ಈ ಪದ ಬಳಕೆಯಾಗುವುದನ್ನು ಕಾಣುತ್ತೇವೆ. ಎರಡನೆಯ ಪದ ಆಲೋಚನೆ. ಲೋಚನ ಎಂಬ ಸಂಸ್ಕೃತ ಪದಕ್ಕೆ ಆ ಉಪಸರ್ಗ ಸೇರಿ ತದ್ಭವವಾಗಿ ಕನ್ನಡಕ್ಕೆ ಆಲೋಚನೆ ಪದ ಬಂದಿದೆ. ಲೋಚನ ಪದಕ್ಕೆ ನೋಡುವುದು ಎಂಬರ್ಥವಿದೆ. ಆಲೋಚನೆ ಎಂದಾಗ ಚೆನ್ನಾಗಿ ಗಮನಿಸುವುದು ಎಂದು ಅರ್ಥವಾಗುತ್ತದೆ. ಇತ್ತೀಚೆಗೆ ಯೋಚಿಸು, ವಿಚಾರ ಮಾಡು ಪದಗಳಿಗೆ ಸಮಾನಾರ್ಥಕವಾಗಿಯೂ ಆಲೋಚನೆ ಪದ ಬಳಸುವುದನ್ನು ಕಾಣುತ್ತೇವೆ.
0: ತಪ್ಪು ಒಪ್ಪು.
1: ಕನ್ನಡದಲ್ಲಿ ಇಸು ಪ್ರತ್ಯಯವನ್ನು ಹತ್ತಿಸಿ ನಾಮಪದಗಳನ್ನು ಕ್ರಿಯಾಪದಗಳನ್ನಾಗಿ ಬಳಸುವ ಸೂತ್ರವಿದೆ. ಆದರೆ ಆ ಸೂತ್ರಕ್ಕೆ ಕೆಲವು ನಿಯಮಗಳೂ ಇವೆ ಎಂಬುದನ್ನು ಮರೆಯಲಾಗದು. ಇತ್ತಿತ್ತಲಾಗಿ ಆ ನಿಯಮವನ್ನು ಗಾಳಿಗೆ ತೂರಿ ಅಪಶಬ್ದ ನಿರ್ಮಾಣ ಪ್ರಯೋಗಗಳು ಮಿತಿಮೀರುತ್ತಿವೆ. ಈ ಹಿನ್ನೆಲೆಯಲ್ಲಿ ಪತ್ರಿಸು ಎಂಬುದೊಂದು ತಪ್ಪು ಪ್ರಯೋಗ. ಸಂಪರ್ಕ ಇಸು, ಸಂಪರ್ಕಿಸು, ಸ್ಪಂದಿಸು, ಚಿಂತಿಸು, ಚಿತ್ರಿಸು ಇವೆಲ್ಲ ಸಂಸ್ಕೃತ ಪದಮೂಲಗಳು. ದಾಖಲೆ ಇಸು, ದಾಖಲಿಸು, ಲಗತ್ತಿಸು, ದಬಾಯಿಸು ಇತ್ಯಾದಿ ಅನ್ಯದೇಶೀಯ ಪದಗಳು. ಪತ್ರ ಇಸು ಎಂದಾಗಲು ಪತ್ರೆ ಇಸು ಎಂದಾಗಲು ಪತ್ರಿಸು ಎಂಬ ಪದವೇ ಆಗುತ್ತದೆ. ಇದರಿಂದ ಅರ್ಥದಲ್ಲಿ ಗೊಂದಲ ಉಂಟಾಗುತ್ತದೆ. ಪತ್ರಿಸು ಎಂಬ ಪದದ ಬದಲಿಗೆ ಪತ್ರ ಬರೆ ಎಂಬುದೇ ಯೋಗ್ಯ ಪ್ರಯೋಗವಾಗುತ್ತದೆ.
0: ಸುಮಧುರ.
1: ನೀ ಹಿಂಗ ನೋಡಬೇಡ ನನ್ನ. ವರಕವಿ ದ.ರಾ. ಬೇಂದ್ರೆಯವರ ಜನಪ್ರಿಯ ಭಾವಗೀತೆ.

0: ಇದು ಇಬ್ಬರು ವ್ಯಕ್ತಿಗಳ ನಡುವಿನ ಆತ್ಮೀಯ ಸಂಬಂಧವನ್ನು ಹೇಳುವ ಕವನವಾಗಿದ್ದು ಅತ್ಯಂತ ವೇದನೆಯ ಕ್ಷಣದ ಅನುಭವವನ್ನು ನಿರೂಪಿಸಿದೆ. ಮೂರನೆಯ ಪದ್ಯಭಾಗದಿಂದ ಈ ಸಂಬಂಧ ದಾಂಪತ್ಯವೆಂದು ತಿಳಿದುಬರುತ್ತದೆ. ಜೊತೆಗೆ ಮಗುವಿನ ಸಾವಿನ ಸಂದರ್ಭವಿರುವುದು ಗಮನಕ್ಕೆ ಬರುತ್ತದೆ. ಗಂಡ ಕಾವ್ಯದ ನಿರೂಪಕನಾಗಿದ್ದಾನೆ. ಹೆಂಡತಿಯು ತನ್ನತ್ತ ದುಃಖಾರ್ತಳಾಗಿ ನೋಡುತ್ತಿರುವುದನ್ನು ಕಂಡು ಆಕೆ ಹಾಗೆ ನೋಡಬಾರದೆಂದು ಅವನು ಪಲ್ಲವಿಯಲ್ಲಿ ಬೇಡಿಕೊಳ್ಳುವ ಮೂಲಕ ಒತ್ತಡವನ್ನು ಹೊರಹಾಕಿದೆ. ಬೇಂದ್ರೆಯವರು ಕವನದ ಭಾವಸಂದರ್ಭ ಸೂಚಿಯಲ್ಲಿ ಅಪತ್ಯಗಳನ್ನು ಕಳೆದುಕೊಂಡ ಸತಿಯೊಬ್ಬಳು ಆಸನ್ನ ಮರಣ ಶಿಶುವನ್ನು ನೋಡಲು ಬಂದ ಪತಿಯನ್ನು ಕುರಿತು ಅನಿರ್ವಚನೀಯ ದುಃಖದಿಂದ ಅರ್ಥಪೂರ್ಣವಾಗಿ ನೋಡಿದಾಗ ಅವನ ಎದೆಯಲ್ಲಿ ಹುಟ್ಟಿದ ಹಾಡು ಎಂದು ಹೇಳಿದ್ದಾರೆ. ಈ ಭಾವವನ್ನು ವಿಸ್ತರಿಸಿದ ಕವಿ ಬೇಂದ್ರೆಯವರ ಮಗ ಡಾಕ್ಟರ್ ವಾಮನ್ ಬೇಂದ್ರೆಯವರು ತಮ್ಮ ಅಕ್ಕ ಲಲಿತಾಳ ಮರಣದ ಸಂದರ್ಭವಿದು ಎಂದಿದ್ದಾರೆ. ಪುಣೆಯಲ್ಲಿದ್ದ ಕವಿ ಬೇಂದ್ರೆಯವರು ಮಗುವನ್ನು ನೋಡಲು ಬಂದಾಗ ಆಕಸ್ಮಿಕವಾಗಿ ಮಗು ಸತ್ತ ದೃಶ್ಯ ಮತ್ತು ತಾಯಿಯ ದುಃಖಾರ್ಥ ಮುಖವನ್ನು ನೋಡಿದಾಗ ಬಂದ ಶೋಕಗೀತೆ ಇದು ಎಂಬುದು ಸ್ಪಷ್ಟವಾಗಿದೆ. ಪಲ್ಲವಿಯ ಸಾಲಿನ ಮೊದಲ ಪದ ನೀ ಅಂದರೆ ನೀನು, ಕೊನೆಯ ಪದ ನಾ ಅಂದರೆ ನಾನು, ಇವರಿಬ್ಬರ ನಡುವೆ ಸಂಬಂಧ ಕಲ್ಪಿಸಿರುವುದು ನೋಟ. ಅದು ಹೀಂಗ ಇರಬಾರದು ಎಂಬುದು ನಿರೂಪಕನ ಬೇಡಿಕೆ. ಸಂಸಾರವೆಂಬ ಸಾಗರದಲ್ಲಿ ಲೆಕ್ಕವಿರದಷ್ಟು ದುಃಖದ ಬಂಡೆಗಳು ಇರುತ್ತವೆ. ಆಚೆಯ ದಂಡೆ ಎಲ್ಲಿದೆ ಎಂಬುದು ತಿಳಿಯುವುದಿಲ್ಲವಾದರೂ ಪ್ರಯಾಣ ನಿಲ್ಲುವುದಿಲ್ಲ. ನಿರ್ಜೀವವಾಗಿರುವ ಮಗು ಮಲಗಿರಲಿ, ಇದು ದೇವರ ಚಿತ್ತ. ಆದರೆ ನೀನು ಮಾತ್ರ ಇದಕ್ಕೆ ನಾನೇ ಕಾರಣವೆಂಬಂತೆ ಮತ್ತೆ ಮತ್ತೆ ನನ್ನನ್ನು ನೋಡುವುದನ್ನು ನಾನು ತಡೆಯಲಾರೆ. ಈ ಪದ್ಯಖಂಡವು ನಿರೂಪಕನ ಅಸಹಾಯಕತೆಯನ್ನು ಸೂಚಿಸುತ್ತದೆ. ಎರಡನೆಯ ಪದ್ಯಖಂಡ ಮಗುವನ್ನು ಕುರಿತಾಗಿಯೇ ಇದೆ ಎನ್ನಬಹುದು. ತಾಂಬೂಲ ಹಾಕದೆಯೂ ಕೆಂಪಗಿದ್ದ ತುಟಿ ಗಿಣಿ ಕಚ್ಚಿದ ಕೆಂಪು ಹಣ್ಣಿನಂತಿತ್ತು. ಆದರೆ ಈಗ ಅದರ ಬಣ್ಣ ಗಾಳಿಗೆ ಹಾರಿದೆ. ಹೀಗೆ ಮಗುವಿನ ದೇಹದಿಂದ ಜೀವ ಹೊರಟು ಹೋದದ್ದರ ಭಾವ ಮೂಡುತ್ತದೆ. ದುಃಖದ ಹೊಳೆಯಲ್ಲಿ ಅದ್ದಿ ನೀರು ತುಂಬಿರುವ ಕಣ್ಣು ಕವಳಿ ಕಂಟಿಯ ಹಾಲು ತಾಗಿದಂತೆ ಮೆತ್ತಿಕೊಂಡಿವೆ. ಇವು ನಿನ್ನವೇ ಕಣ್ಣುಗಳೇನು ಎಂಬ ಅನುಮಾನ ಹುಟ್ಟಿಸುತ್ತಿವೆ. ದಿಗಿಲಾದ ಜೀವವನ್ನು ಕಂಡರೆ ಹುಣ್ಣಿಮೆ ಚಂದ್ರನ ಹೆಣ ಹಗಲಲ್ಲಿ ತೇಲಿದಂತೆ ನಿಸ್ತೇಜವಾಗಿವೆ ಎಂಬ ರೂಪಕದ ಮೂಲಕ ಕವಿತೆ ಅರ್ಥಸಾಧ್ಯತೆಯನ್ನು ಅದ್ಭುತವಾಗಿ ವಿಸ್ತರಿಸಿಕೊಳ್ಳುತ್ತದೆ. ಕೊನೆಯ ಪದ್ಯಖಂಡ ಭಾವಶಮನದ ಉತ್ತಮ ಉದಾಹರಣೆಯಾಗಿದೆ. ದುಃಖವನ್ನು ತಡೆದುಕೊಳ್ಳುವುದು ಯಾಕೆ? ಅತ್ತಾರೆ ಅತ್ತು ಬಿಡು, ಹೊನಲಾಗಿ ಹರಿಯಲಿ. ದುಃಖದ ಬಿಕ್ಕಳಿಕೆಯನ್ನು ತುಟಿಕಚ್ಚಿ ತಡೆಯಬೇಡ. ಇವೆಲ್ಲವೂ ಆತನ ಕೋರಿಕೆಗಳಾಗಿವೆ. ಸಹೃದಯರನ್ನು ಗಾಢವಾಗಿ ಕಲಕುವ, ಮನಸ್ಸಿಗೆ ಗುಂಗು ಹಿಡಿಸುವ ಭಾವಗೀತೆ ಇದು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್.
2: ಶ್ರೀಗಂಧ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತನಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ ಈ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಬಾನ್ಸುರಿ ವಾದನವಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಈಗ ರೈತರಿಗೆ ಸಲಹೆ.
5: ತೆಂಗಿನ ತೋಟಗಳಲ್ಲಿ ಅಂತರ್ಬೆಳೆಯಾಗಿ ಯಾವ ಬೆಳೆಯನ್ನು ಬೆಳೆಯೋದು ಹೆಚ್ಚು ಉಪಯುಕ್ತ ಅನ್ನೋದ್ರ ಬಗ್ಗೆ ಬಹಳ ಹಿಂದಿನಿಂದಲೂ ಕೂಡ ಚರ್ಚೆ ನಡೀತಾನೆ ಇದೆ. ಆದರೆ ಇತ್ತೀಚೆಗೆ ಇದಕ್ಕೆ ಹೊಸದಾಗಿ ಸೇರ್ಪಡೆ ಆಗಿರುವಂತಹ ಬೆಳೆ ಅಂದರೆ ಜಾಯಿಕಾಯಿ. ಬಹಳ ಪ್ರಧಾನವಾಗಿ ತೆಂಗನ್ನು ಇಟ್ಕೊಂಡಿರುವಂತಹ ಬಯಲುಸೀಮೆ ಬೆಳೆಗಾರರು ಜಾಯಿಕಾಯಿಯನ್ನು ಬೆಳೆದು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇವತ್ತು ನೀವು ಹಾಸನ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ, ಹುಣಸೂರು ತಾಲೂಕು, ಮಂಡ್ಯ ಜಿಲ್ಲೆಯ ಕೆಲವು ಪ್ರದೇಶಗಳು, ಚಾಮರಾಜನಗರ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ತೆಂಗಿನ ತೋಟವನ್ನು ಇಟ್ಕೊಂಡಿರೋರು ಜಾಯಿಕಾಯನ್ನು ಬೆಳೀತಾ ಇದ್ದಾರೆ. ಇದು ಸಂಬಾರ ಬೆಳೆ, ಗಿಡ ಸಾಂಬಾರು ಬೆಳೆ ಅಂತ ಕೂಡ ಕರೆಯಲಾಗುತ್ತೆ. ಮರವಾಗಿ ಬೆಳೆಯುತ್ತೆ. ನಿತ್ಯ ಹರಿದ್ವರ್ಣ ಮರ ಇದು. ವರ್ಷಕ್ಕೆ ಒಮ್ಮೆ ಫಸಲನ್ನು ಕೊಡುತ್ತೆ. ಜಾಯಿಕಾಯಿ ಹೆಸರೇ ಹೇಳುವಂತೆ ಮಸಾಲೆ ಪದಾರ್ಥವಾಗಿ ಬಳಕೆಯಲ್ಲಿದೆ. ಜಾಯಿಕಾಯಿ ಒಂದು ಕಾಂಪೋಸಿಟ್ ಹಣ್ಣು ಅಂತ ಕರಿಬಹುದು. ಹೊರಭಾಗದಲ್ಲಿ ಕವಚ ಇರುತ್ತೆ. ಕವಚವನ್ನು ಒಡೆದಾಗ ಒಳಗಡೆ ಒಂದು ಪತ್ರೆ ರೀತಿ, ಅಂದರೆ ಜಾಯಿಕಾಯಿ ಮೇಲ್ಭಾಗದಲ್ಲಿ ಪತ್ರೆಯ ರೀತಿ ಅದನ್ನು ಆವರಿಸ್ಕೊಂಡಿರುತ್ತೆ. ಇದನ್ನು ಜಾಪತ್ರೆ ಅಂತ ಕರೀತಾರೆ. ಇದಕ್ಕೂ ಬೇಡಿಕೆ ಉಂಟು. ಇದರ ಒಳಗಡೆ ಜಾಯಿಕಾಯಿ ಇರುತ್ತೆ. ಇದು ಮಸಾಲೆ ಪದಾರ್ಥ. ಒಂದು ಮರ ಸುಮಾರಾಗಿ 10 ವರ್ಷಗಳ ಕಾಲ ಬೆಳೆದಿರುವಂತಹ ಒಂದು ಮರದಿಂದ ಇವತ್ತು ಪ್ರತಿಯೊಬ್ಬ ರೈತ ಸಹ 10,000 ರೂಪಾಯಿ ಆದಾಯವನ್ನು ಪಡೆದುಕೊತಾ ಇದ್ದಾರೆ. ಚೆನ್ನಾಗಿ ಕಾಯಿಗಳು ಮಾಗದ ಮೇಲೆ ಕಾಯಿಗಳೇ ಕೆಳಗಡೆ ಬಿದ್ದು ಹೋಗ್ತವೆ. ಆದರೆ ಬೀಳೋ ತನಕ ನೀವು ಕಾಯಬಾರ್ದು. ಯಾಕೆಂದರೆ ಕಾಯಿ ಒಡೆದು ಅದರಿಂದ ಪತ್ರೆ ಹೊರಗಡೆ ಬಿದ್ದುಬಿಟ್ರೆ ಮಾರುಕಟ್ಟೆ ಗುಣಮಟ್ಟವನ್ನು ಪತ್ರೆ ಕಳ್ಕೊಂಬಿಡುತ್ತೆ. ಹೀಗಾಗಿ ಮರದ ಮೇಲೆ ಹಣ್ಣಾಗಿರುವಂತಹ ಕಾಯನ್ನು ನಿಧಾನವಾಗಿ ಬಿಡಿಸ್ಕೋಬೇಕು. ಇದಕ್ಕೆ ರೈತರೇನು ಉಪಾಯ ಮಾಡಿದ್ದಾರೆ, ಅವರೇ ಒಂದು ಕೊಕ್ಕೆಯನ್ನು ಕಂಡುಹಿಡ್ಕೊಂಡಿದ್ದಾರೆ. ಈ ಕೊಕ್ಕೆಯನ್ನು ಆ ಕಾಯಿ ಮೇಲೆ ಹಾಕಿ ನಿಧಾನವಾಗಿ ಎಳೆದ್ರೆ ಕಾಯಿ ಕೆಳಗಡೆ ಬರುತ್ತೆ. ಗೋಣಿ ಚೀಲದೊಳಗಡೆ ಅದನ್ನು ಹಾಕ್ಕೊಂಡು ನಿಧಾನವಾಗಿ ಮನೆಯೊಳಗೆ ತಂದು ಅದನ್ನು ಬಡಿದು ಪತ್ರೆಯನ್ನು ಕಾಯನ್ನು ಬೇರ್ಪಡಿಸಿ ಪತ್ರೆನೇ ಬೇರೆ ಧಾರಣೆಗೆ ಮಾರ್ತಾರೆ, ಕಾಯಿನೇ ಬೇರೆ ಧಾರಣೆಗೆ ಮಾರ್ತಾರೆ. ಹಾಗಾದರೆ ಒಂದು ತೆಂಗಿನ ತೋಟದಲ್ಲಿ ಎಷ್ಟು ಮರಗಳನ್ನು ಹಾಕ್ಕೋಬೋದು? ರೈತರು ಆಲೋಚನೆ ಮಾಡೋದು ಹೇಗೆ ಅಂದರೆ, 1 ಮರಕ್ಕೆ 10,000 ಅಂದರೆ 100 ಮರ ಹಾಕ್ಬಿಡೋಣ ಅಂತ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು ತೆಂಗಿನ ತೋಟ 1 ಎಕರೆ ವಿಸ್ತಾರದ್ದಿದ್ದರೆ 10 ಜಾಯಿಕಾಯಿ ಮರಗಳನ್ನು ಹಾಕ್ಕೊಳ್ಳಿ ಸಾಕು. ಇದನ್ನು ಎಲ್ಲಿ ಹಾಕಬೇಕು? 4 ತೆಂಗಿನ ಗಿಡಗಳ ಮಧ್ಯದಲ್ಲಿ ಹಾಕೋಕ್ಕೆ ಹೋಗಬಾರ್ದು. ಈಗ ತೆಂಗಿನ ತೋಟ ಅಂದರೆ ನೀವೇನು ಮಾಡ್ತೀರಾ, ಸಾಮಾನ್ಯವಾಗಿ ಇಳಿಜಾರನ್ನು ಗಮನದಲ್ಲಿ ಇಟ್ಟುಕೊಂಡು ಬದುಗಳನ್ನು ಹಾಕ್ಕೊಂಡಿರ್ತೀರ ಅಲ್ವಾ? ಈ ಬದುಗಳ ಮೇಲೆ ಜಾಯಿಕಾಯಿ ಗಿಡಗಳನ್ನು ನೀವು ನಾಟಿ ಮಾಡ್ಕೋಬೇಕು. ಇದು ನಿತ್ಯ ಹರಿದ್ವರ್ಣ ಮರ, ಅಂದರೆ ಸದಾ ಹಸಿರನ್ನು ಹೊಂದಿರುವಂತಹ ಮರ ಆಗಿರೋದರಿಂದ ಎಲೆಗಳನ್ನು ಸಾಕಷ್ಟು ಉದುರಿಸುತ್ತೆ, ಗೊಬ್ಬರ ಆಗುತ್ತೆ. ಬದುವಿನ ಮೇಲೆ 1 ಮರದಿಂದ ಮತ್ತೊಂದು ಮರಕ್ಕೆ ಕನಿಷ್ಠ 20 ಅಡಿಯಷ್ಟಾದರೂ ಅಂತರವನ್ನು ಕೊಟ್ಕೋಬೇಕು. ಇದು ವಿಶಾಲವಾಗಿ ಬೆಳೆಯುತ್ತೆ. ಮತ್ತು ಜಾಯಿಕಾಯಲ್ಲಿ ಪ್ರಧಾನವಾದ ಸಮಸ್ಯೆ ಏನಪ್ಪ ಅಂದರೆ ಗಂಡು ಮತ್ತು ಹೆಣ್ಣು ಸಸಿಗಳು. ಹೆಣ್ಣು ಸಸಿಗಳಷ್ಟೇ ಕಾಯನ್ನು ಕೊಡ್ತವೆ, ಆದರೆ ಗಂಡು ಸಸಿಗಳು ಇರಬೇಕು. ಯಾಕೆಂದರೆ ಪರಾಗಸ್ಪರ್ಶ ಕ್ರಿಯೆಗೆ ಇದು ನೆರವಾಗುತ್ತೆ. ಒಟ್ಟಾರೆ ಸಸಿಗಳನ್ನು ಆಯ್ದು ಒಳ್ಳೆ ನರ್ಸರಿಯಿಂದ ತಂದು ನಾಟಿ ಮಾಡ್ಕೊಳ್ಳಿ. ತೆಂಗಿನೊಳಗಡೆ ಜಾಯಿಕಾಯಿ ಒಂದು ಪ್ರಧಾನವಾದ ಅಂತರ ಬೆಳೆಯಾಗಿ ನಿಮ್ಮನ್ನು ಕಾಪಾಡುತ್ತೆ.
4: ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಭಾರತಸ್ಯ ದ್ರುತಗತ್ಯಾ ವರ್ಧಮಾನಸ್ಯ ವಿಶ್ವಸನೀಯ ವೈಶ್ವಿಕ ಶಕ್ತಿರೂಪೇಣ ಪರಿವರ್ತನಸ್ಯ ಪ್ರೇರಕ ಶಕ್ತಿಃ ರಾಷ್ಟ್ರ ಪ್ರಥಮಸ್ಯ ಸಿದ್ಧಾಂತಃ ಏವ ಅಸ್ತೀತಿ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ. ನವದಿಲ್ಲ್ಯಾಂ ಏಕೇನ ನಿಜ ವಾರ್ತಾವಾಹಿನ್ಯಾ ಆಯೋಜಿತೆ ಸಮ್ಮೇಳನೆ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ಮೋದಿ ಅವದತ್ ಯತ್ ವಿಗತ ದಶಕೆ ದೇಶಸ್ಯ ಉಪಲಬ್ಧಯಃ ವಿಶ್ವ

0: ಮರಿದೆ ಕೇಳ್ತೀರಾ ಅಲ್ವಾ?
1: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 8:30 ಕರೆಗೊಂದು ಗೀತೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ಗೌಡ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಬಿ ದಿಗ್ವಿಜಯ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
1: ನೀರು ಜೀವಜಲ,
5: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ. ಇಂದು ಅಂತಾರಾಷ್ಟ್ರೀಯ

0: ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಡ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಷ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ದತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಡಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನ ಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಲ್ಲಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು ಸಬಲೀಕರಿಸುವ ಗುರಿ ಅಂತಾರಾಷ್ಟೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
4: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ಡಿ ಕುಬರ್ತಿನ್ ಅಂತೇಳಿ. ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
3: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25 4 ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಕಲ್ಯಾಣವಾಣಿ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಸಮಯ 7:15:25.
6: ಆಕಾಶವಾಣಿ ಮೈಸೂರು.
7: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
8: KSOU ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.

0: ಅದನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲನೆಯ ಭಾಗ.
1: ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ KSOU ಮುಕ್ತವಾಣಿ ಪ್ರಾಯೋಜಿತ ಬಾನುಲಿ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೀಠದ ಬಗ್ಗೆ, ಅಲ್ಲಿನ ಕಾರ್ಯಚಟುವಟಿಕೆಯ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರು, ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಸೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಸರ್.
1: ಸರ್, ಈಗ ಈ ಪೀಠ ಯಾವಾಗ ಪ್ರಾರಂಭ ಆಯಿತು, ಯಾಕಾಗಿ ಪ್ರಾರಂಭವಾಯಿತು, ಇದರ ಕಾರ್ಯಚಟುವಟಿಕೆ ಏನು, ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಏನು ಪ್ರಯೋಜನ ಅನ್ನೋದನ್ನು ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಡಿ ಸರ್.
2: ಎಲ್ಲರಿಗೂ ನಮಸ್ಕಾರ. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಅದಿರೋದು ತನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರ. ಯಾಕೆಂದರೆ ಪ್ರಧಾನವಾಗಿ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗಿರೋದೇ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ. ಯಾಕೆಂದರೆ ಶೈಕ್ಷಣಿಕ ಚಟುವಟಿಕೆ ನಡೀತಾ ಇರುವಂತಹ ಒಂದು ಸಮಾಜ ಯಾವತ್ತೂ ಕೂಡ ಅಭಿವೃದ್ಧಿಯ ಕಡೆಗೆ ಹೋಗುತ್ತೆ, ಚಿಂತನಾಶೀಲವಾಗಿರುತ್ತೆ. ಅದಕ್ಕೋಸ್ಕರ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆದವು. ನಮ್ಮಲ್ಲಿ ಶಾಲೆಗಳು, ಅದಾದ ನಂತರ PU ಕಾಲೇಜು, ಅದಾದ ನಂತರ ಪದವಿ ಕಾಲೇಜುಗಳು, ಅದಾದ ನಂತರ ವಿಶ್ವವಿದ್ಯಾನಿಲಯ ಇದೆ. ಯಾಕೆ ಈ ವ್ಯವಸ್ಥೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆರಂಭದ ಶಿಕ್ಷಣಗಳೆಲ್ಲವೂ ಕೂಡ ಕೇವಲ ಈಗಾಗಲೇ ಸಂಶೋಧನೆ ಮಾಡಲ್ಪಟ್ಟಂತಹ ಮತ್ತು ಸಿದ್ಧವಾದಂತಹ ಪಠ್ಯಗಳ ಮೇಲೆ ಒಂದು ಅಧ್ಯಯನ ನಡೆಯುತ್ತೆ. ಅದಕ್ಕಾಗಿಯೇ ಶಾಲೆ ಕಾಲೇಜುಗಳೆಲ್ಲ ಇವೆ. ಆದರೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಕೇವಲ ಈಗಾಗಲೇ ಸಂಶೋಧನೆಯಾಗಿರುವ ವಿಷಯಗಳ ಜೊತೆ ಜೊತೆಗೆ ಹೊಸದಾದಂತಹ ಸಂಶೋಧನೆಗಳು ಮತ್ತು ಸಮಾಜ ನಿರಂತರವಾಗಿ ಚಲನಶೀಲತೆಯಿಂದ ಕೂಡಿರೋದಕ್ಕೆ ಹೊಸ ಸಂಶೋಧನೆಗಳು ಅಗತ್ಯವಾಗ್ತದೆ. ಹಾಗಾಗಿಯೇ ವಿಶ್ವವಿದ್ಯಾನಿಲಯಗಳಿರೋದು. ಆದ್ದರಿಂದನೇ ವಿಶ್ವವಿದ್ಯಾನಿಲಯಗಳಲ್ಲಿ ಆ ವಿಭಾಗದ ಹೆಸರನ್ನು ಹೇಳುವಾಗ ನಾವು ಅಧ್ಯಯನ ಮತ್ತು ಸಂಶೋಧನೆ ಅಂತ ಎರಡನ್ನೂ ಸೇರಿಸ್ಕೊಂಡಿದ್ದೀವಿ. ಅಂದರೆ ಶಿಕ್ಷಣ ಅಂತಂದ್ರೇ ಕೇವಲ ಈಗಾಗಲೇ ಸಿದ್ಧ ಮಾಡಲ್ಪಟ್ಟ ಬರಹಗಳನ್ನು ಓದೋದಲ್ಲ, ಅದರ ಜೊತೆಗೆ ಸಂಶೋಧನೆಯನ್ನು, ಹೊಸ ಪ್ರಶ್ನೆಗಳನ್ನು ರೂಢಿಸ್ಕೊಂಡು ಹೊಸತಾದದ್ದನ್ನು ಅಧ್ಯಯನ ಮಾಡೋದು. ಸೊ ಹೀಗಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಹೊಸ ಹೊಸ ಪೀಠಗಳನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ಈಗಾಗಲೇ ಇರುವ ಪಠ್ಯಗಳ ಜೊತೆ ಜೊತೆಯಲ್ಲಿಯೇ ಹೊಸದಾಗಿ ಸಂಶೋಧನೆ ನಡಿಬೇಕು ಅನ್ನೋದಕ್ಕೋಸ್ಕರನೇ ಸಂಶೋಧನೆಗಳ ಪೀಠಗಳನ್ನು ಮಾಡಲಾಯಿತು. ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಹೊಸ ಸಂಶೋಧನೆಗಳಿಗಾಗಿ ಪೀಠವನ್ನು ಮಾಡ್ತಾರೆ. ಹಾಗೆಯೇ ನಮ್ಮ ಈ ಸಾಮಾಜಿಕ ವಿಜ್ಞಾನಗಳಲ್ಲಿ ನಾವು ಬಂದಾಗ ಈಗಾಗಲೇ ಆಗಿರುವ ಸಾಧನೆಗಳ ಜೊತೆಯಲ್ಲಿ ಆ ಮಹಾಪುರುಷರ ಸಾಧನೆಗಳನ್ನು ಇನ್ನಷ್ಟು ಗುರುತಿಸೋದಕ್ಕೋಸ್ಕರ, ಇನ್ನಷ್ಟು ಸಮಾಜಕ್ಕೆ ತರೋದಕ್ಕೋಸ್ಕರ ಸಂಶೋಧನಾ ವಿಭಾಗಗಳನ್ನು ಸ್ಥಾಪಿಸಲಾಯಿತು. ಹಾಗೆಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವೂ ಸಹ ದೂರ ಶಿಕ್ಷಣವನ್ನು ನೀಡುವ ಏಕೈಕ ಸಂಸ್ಥೆಯಾಗಿದ್ದು ಕರ್ನಾಟಕದಲ್ಲಿ, ಭಾರತದಲ್ಲಿಯೇ ಇದು ಎರಡನೇ ರ್ಯಾಂಕನ್ನು ಪಡ್ಕೊಂಡಿದೆ. ಸೊ ಇಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996 ಸ್ಥಾಪನೆಯಾಯಿತು. ಅದು ಸ್ಥಾಪನೆಯಾದಾಗ ಕೆಲವು ಪೀಠಗಳನ್ನು, ಅಧ್ಯಯನ ಪೀಠಗಳನ್ನು ಸ್ಥಾಪಿಸಲಾಯಿತು. ಯಾಕೆ ಅಂತಂದರೆ ಶಿಕ್ಷಣದ ಜೊತೆಯಲ್ಲಿ ಇನ್ನಷ್ಟು ಸಂಶೋಧನೆಗಳಾಗಲಿ ಅನ್ನೋದಕ್ಕೋಸ್ಕರ. ಅದಲ್ಲದೆ ತಮಗೆ ಗೊತ್ತಿದೆ PhDಯನ್ನು ಕೂಡ ಮಾಡ್ತಾರೆ, ಯಾಕೆಂದರೆ ಅದು ಕೂಡ ಸಂಶೋಧನೆಯ ಭಾಗವಾಗಿದೆ. ಅಂದರೆ ಸಂಶೋಧನೆ ಮತ್ತು ಈಗಾಗಲೇ ಸಿದ್ಧ ಮಾಡಲ್ಪಟ್ಟಿರುವ ಪಠ್ಯಗಳ ಓದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸೇರಿಕೊಂಡಿದೆ. ಹೀಗಾಗಿ ಮಹಾಪುರುಷರನ್ನು ನೆನ್ಕೊಳ್ಳೋದು, ಅವರು ಕೊಟ್ಟಿರುವ ಸಂದೇಶಗಳನ್ನು ನಾವು ಪಾಲಿಸೋದು ಮತ್ತು ಈ ಸಂದೇಶಗಳನ್ನು ಇನ್ನಷ್ಟು ಜಗತ್ತಿಗೆ ತಲುಪಿಸುವ ದೃಷ್ಟಿಯಿಂದ ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನು ಅವರ ವಿಚಾರದಲ್ಲಿ ಮಾಡೋದಕ್ಕೋಸ್ಕರ ಅನೇಕ ಸಂಶೋಧನಾ ಪೀಠಗಳನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಪೀಠ, ಡಾಕ್ಟರ್ ಬಾಬು ಜಗಜೀವನರಾಮ್ ಪೀಠ, ಅಕ್ಕಮಹಾದೇವಿ ಅಧ್ಯಯನ ಪೀಠ, ಕುವೆಂಪು ಅಧ್ಯಯನ ಮತ್ತು ವಿಸ್ತರಣಾ ಪೀಠ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೀಠ, ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ, ಮಹಾತ್ಮ ಗಾಂಧಿ ಅಧ್ಯಯನ ಪೀಠ, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಪೀಠ, ಡಾಕ್ಟರ್ BV ಕಾರಂತ್ ಪೀಠ, ಹಾಗೆ ಈಗ ಹೊಸದಾಗಿ ಕೆಂಪೇಗೌಡರ ಅಧ್ಯಯನ ಪೀಠ ಮತ್ತು ಬಸವಣ್ಣನವರ ಅಧ್ಯಯನ ಪೀಠಗಳನ್ನು ಕೂಡ ಸ್ಥಾಪಿಸುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ಮತ್ತು ಕನಕದಾಸರ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಆಗಿದೆ. ಸೊ ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ಇಂತಹ ಮಹಾಪುರುಷರ ಕೊಡುಗೆಗಳನ್ನು ಇನ್ನಷ್ಟು ಸಮಾಜಕ್ಕೆ ತಲುಪಿಸುವಂತಹ ಪ್ರಯತ್ನ. ಹಾಗೆಯೇ ಕರ್ನಾಟಕ ರಾಜ್ಯ ಮುಕ್ತ

0: ವಿಶ್ವವಿದ್ಯಾನಿಲಯದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠವನ್ನು ನಾವು ದಿನಾಂಕ 4/8/2012 ಸ್ಥಾಪನೆ ಮಾಡಲಾಯಿತು. ಇದು ಮುಖ್ಯವಾಗಿ ಮಹತ್ತರವಾದ ಅಂಶವನ್ನು ನಾವು ಇಲ್ಲಿ ಮನಗಾಣಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಇಡೀ ಭರತಖಂಡ ಕಂಡಂತಹ ಶ್ರೇಷ್ಠ ದಾರ್ಶನಿಕ ಮಹಾರಾಜರು, ಋಷಿ ಮಹಾರಾಜರು. ಅದಕ್ಕೆ ಅವರಿಗೆ ರಾಜ ಋಷಿ ಅಂತ ಕರೆದಿದ್ದಾರೆ. ಮತ್ತು ಪ್ರಪಂಚದಲ್ಲಿಯೇ ಅತ್ಯಂತ ವಿಭಿನ್ನವಾದಂತಹ ಆಡಳಿತವನ್ನು ಕೊಟ್ಟಂತಹ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜೀವನ ಮತ್ತು ಅವರ ಆಡಳಿತ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ. ಇದು ಒಂದು ವಿಷಯವಾದರೆ ನಮಗೂ, ಮತ್ತು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೂ ಮತ್ತು ಕೃಷ್ಣರಾಜ ಒಡೆಯರ್ರವರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಕಾರಣ ಏನು ಅಂತ ಕೇಳಿದ್ರೆ, 1916 ಮೊದಲ ಬಾರಿಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರೇ. ಅವರು ಮಹಾರಾಜರಾಗಿದ್ದಾಗ ಅದನ್ನು ಸ್ಥಾಪನೆ ಮಾಡಿದ್ರು. ಮತ್ತು ಇವತ್ತು ಏನು ಮೈಸೂರು ಯೂನಿವರ್ಸಿಟಿ ಅಂತಿದೆ, ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇರುವ ಜಾಗವನ್ನು ಕೊಟ್ಟಿದ್ದವರೇನೆ. ಅದು ಉಚಿತವಾಗಿ
1: ವಿಶಾಲವಾದ
0: ಜಾಗವನ್ನು ಕೊಟ್ಟರು ಮತ್ತು ಉಚಿತವಾಗಿ ಕೊಟ್ಟರು ನಮಗೆ. ಅಂದರೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅನ್ನುವಂತಹ ಕಾರಣದಿಂದ ಅವರು ಅದೇ ಕಾಲಕ್ಕೆ ಬನಾರಸ್ ಯೂನಿವರ್ಸಿಟಿ, ಏನು ಹಿಂದೂ ಯೂನಿವರ್ಸಿಟಿ ಇದೆ, ಅದಕ್ಕೂ ಅವರು ಚಾನ್ಸಲರ್ ಆಗಿದ್ದರು. ಹಾಗೆಯೇ ಇಲ್ಲಿಗೂ ಕೂಡ ಅವರು ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ರು. ಮೈಸೂರಿನ ಮೊದಲ ಏನು ವಿಶ್ವವಿದ್ಯಾನಿಲಯ ಮತ್ತು ಅಂತಹ ಕರ್ನಾಟಕ ರಾಜ್ಯದ ಮೊದಲ ವಿಶ್ವವಿದ್ಯಾನಿಲಯ, ಅದನ್ನು ಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಮತ್ತು ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯದುವಂಶಕ್ಕೆ ಸೇರಿದವರು. ಯದುವಂಶದ ಕೊಡುಗೆಗಳನ್ನು 1399 ನಾವು ಗಮನಿಸಬಹುದು. 1947 ನಾವು ಅದನ್ನು ಗಮನಿಸ್ತೀವಿ. ಅಂದರೆ ನಿರಂತರವಾಗಿ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ನಮ್ಮ ರಾಜರುಗಳು ಕೊಟ್ಟಂತಹ ಕೊಡುಗೆ ಅಪಾರ, ಅದ್ಭುತ, ಅನನ್ಯ. ಅಂತಹ ಒಂದು ಕೊಡುಗೆಗಳನ್ನು ಒಂದಷ್ಟು ಅವ್ರು ಏನು ಮಾಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಆವತ್ತಿನ ಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ KS ರಂಗಪ್ಪ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ 4/8/2012 ಈ ಪೀಠವನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಈ ಪೀಠದ ಸ್ಥಾಪನೆ ಮುಖ್ಯವಾದದ್ದು ಯಾಕೆ ಅಂತ ಕೇಳಿದ್ರೆ, ಆಗ ಈ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ, ಅಂದರೆ ಅದು ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಅಂತ ಏನು ಕರಿತೀವಿ, ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಒಂದು ಅಧ್ಯಯನ ಮತ್ತು ಸಂಶೋಧನಾ ಪೀಠಗಳಿದ್ವು. ಆದರೆ ಮುಕ್ತ ವಿಶ್ವವಿದ್ಯಾನಿಲಯಗಳಲ್ಲಿ ಪೀಠವನ್ನು ಮಾಡೋದು ಮತ್ತು ಇಲ್ಲಿಯೂ ಅಧ್ಯಯನದ ಅವಕಾಶಗಳನ್ನು ಕೊಡೋದು ಒಂದು ವಿಶೇಷವಾದಂತಹ ಒಂದು ಚಾಲೆಂಜ್ ಆಗಿತ್ತು. ಅದನ್ನು ಆವತ್ತಿನ ಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ KS ರಂಗಪ್ಪನವರು ಇದನ್ನು ಚಾಲನೆ ಮಾಡಿದ್ರು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠಕ್ಕೆ ಯಾರಿಗೆ ಮೊದಲು ಒಂದು ಸಂಯೋಜಕತ್ವವನ್ನು ಅಥವಾ ನಿರ್ದೇಶಕತ್ವವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ, ಆಗ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕಿಯಾಗಿದ್ದಂತಹ ಪ್ರೊಫೆಸರ್ ಸುಶೀಲಾ ಅರಸ್ರವರನ್ನ ಅಲ್ಲಿ ಗೌರವ ನಿರ್ದೇಶಕರನ್ನಾಗಿ ಮಾಡಲಾಯಿತು. ಕಾರಣ ಏನು ಅಂತ ಕೇಳಿದ್ರೆ, ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಾಧ್ಯಾಪಕಿಯಾಗಿದ್ದರು ಅನ್ನೋದು ಒಂದು. ಎರಡನೇದು, ಅವರು ಕೂಡ ರಾಜಮನೆತನದ ಜೊತೆಯಲ್ಲಿ ನೇರವಾದ ನಂಟನ್ನು ಹೊಂದಿದ್ದರು. ಇದೆರಡೂ ಕೂಡ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠಕ್ಕೆ ಹೆಚ್ಚಿನ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡ್ತದೆ ಅನ್ನೋದು ಕುಲಪತಿಗಳ ಒಂದು ಉದ್ದೇಶವಾಗಿತ್ತು. ಹೀಗೆ ಯಶಸ್ವಿಯಾಗಿ ಒಂದು ಪೀಠ ಸ್ಥಾಪನೆ ಆಯಿತು. ಈ ಪೀಠ ಸ್ಥಾಪನೆಯಾದಾಗ ಅಧ್ಯಯನ ಮತ್ತು ಸಂಶೋಧನಾ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹಣಕಾಸಿನ ನೆರವು ಬೇಕು, ಅದಕ್ಕೆ ಯಾರೋ ಒಬ್ಬ ಪೋಷಕ ಬೇಕೇ ಬೇಕು. ಹಾಗಾಗಿ ಪೋಷಕರು ಯಾರು ಇದಕ್ಕೆ ಅಂತ ಕೇಳಿದ್ರೆ, ಆವತ್ತಿಗೆ ಪೋಷಕತ್ವವನ್ನು ನಾವು ಸರ್ಕಾರದಿಂದ ಏನು ಸಹಾಯಧನವನ್ನು ಪಡೆದಿಲ್ಲ. ಎಲ್ಲ ಪೀಠಗಳಿಗೂ ಒಂದು ನಿರ್ಣಯವನ್ನು ಮಾಡಲಾಯಿತು, ನಮ್ಮಲ್ಲೇ ಇರುವಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ಆರ್ಥಿಕ ಸಂಪನ್ಮೂಲ 15 ಲಕ್ಷ ರೂಪಾಯಿಗಳ ಒಂದು ಠೇವಣಿಯನ್ನು ಇಟ್ಟು ಆ ಠೇವಣಿಯಿಂದ ಬರುವಂತಹ ಬಡ್ಡಿಯನ್ನು ಉಪಯೋಗಿಸಿಕೊಂಡು ನಾವು ಈ ಪೀಠದ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದು ತೀರ್ಮಾನವನ್ನು ಮಾಡಲಾಯಿತು. ಇದಾದ ನಂತರ ನಮಗೆ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಕೆಲವು ಕಷ್ಟಕಾಲಗಳು ಆರಂಭವಾಯಿತು. ಅದು ತಮಗೆಲ್ಲ ಗೊತ್ತಿರುವಂತಹದ್ದೇ. ಬೇರೆ ಬೇರೆ ವಿಷಯಗಳಿಂದ ಇದೇನೇ ಇದ್ದರೂ ಕೂಡ ಆಗ ಮತ್ತೆ ಹೊಸದಾಗಿ ಅಂದ್ರೆ ಸುಶೀಲಾ ಅರಸ್ರವರು ನಿವೃತ್ತಿಯಾದ ನಂತರ ಈ ಒಂದು ಪೀಠಕ್ಕೆ ದಿನಾಂಕ 6/7/2013 ಡಾಕ್ಟರ್ ಶೆಲ್ವಪಿಳ್ಳಯ್ಯಂಗಾರ್ ಮುಖ್ಯಸ್ಥರು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಮುಖ್ಯಸ್ಥರನ್ನ ಗೌರವ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು. ಇದಾದ ನಂತರ ನಾವು ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಹೋದ್ವಿ.

0: ಇದರಲ್ಲಿ ಮುಖ್ಯವಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೀಠವನ್ನು ಸ್ಥಾಪನೆ ಮಾಡಿದಾಗ ಅದರ ಉದ್ದೇಶಗಳೇನು ಅನ್ನೋದನ್ನು ನಾವು ಕ್ಲಿಯರ್ ಆಗಿ ನಮ್ಮ ಒಂದು ಸ್ಟ್ಯಾಚ್ಯೂಟಲ್ಲಿ ಹೇಳ್ಕೊಂಡಿದ್ದೀವಿ. ಅಂದರೆ ಯಾವುದೇ ಪೀಠ ಸ್ಥಾಪನೆ ಆಗಬೇಕಾದ್ರೆ
1: ಅದಕ್ಕೊಂದು
0: ಉದ್ದೇಶ ಇರಬೇಕು, ಮತ್ತು ಅದು ಸರ್ಕಾರದ ನಿಯಮಾವಳಿಗಳಿಂದ ಅಂಗೀಕೃತಗೊಂಡಿರಬೇಕು. ಅದನ್ನು ಸ್ಟ್ಯಾಚ್ಯೂಟ್ ಅಂತ ಕರಿತೀವಿ ನಾವು, ನಿಯಮಗಳು. ಆ ನಿಯಮಗಳು ಅಂಗೀಕೃತವಾಗಿರಬೇಕು. ಅಂತಹ ಒಂದು ಪೀಠಗಳನ್ನು ಮಾತ್ರ ನಾವು ಹಣಕಾಸು ನೆರವು ನೀಡಬಹುದು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಆಡಿಟ್ ಅಬ್ಜೆಕ್ಷನ್ ಆಗುತ್ತೆ. ಸೊ ಹೀಗಾಗಿ ಈ ಪೀಠ ಬಂದು ಪೂರ್ಣವಾಗಿ ಸ್ಟ್ಯಾಚ್ಯೂಟನ್ನು ಒಪ್ಪಿಕೊಂಡಿರುವಂತಹ ನಿಯಮಗಳಿಂದ ಪರಿಭಾವಿಸಲ್ಪಟ್ಟಂತಹ ಒಂದು ಪೀಠವಾಗಿದೆ. ಇದರಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಮತ್ತು ಅವರ ವಂಶದ ಬಗ್ಗೆ, ಯಾಕಂದರೆ ಒಡೆಯರ್ ಅಂತ ಹೇಳಿ ಬರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಮಾತ್ರ ಮಾಡೋದಕ್ಕಾಗುವುದಿಲ್ಲ, ಅವರ ಒಂದು ವಂಶದ ಸಾಧನೆಗಳು, ಅವರ ಆಡಳಿತ, ಅವರ ಸಮಾನತೆಗೆ ಮಾಡಿದಂತಹ ಪ್ರಯತ್ನಗಳು. ಯಾಕಂದ್ರೆ ನಾಲ್ವಡಿಯ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಆದಂತಹ ಸಮಾನತೆಯ ಪ್ರಯತ್ನಗಳು ಇನ್ಯಾರ ಕಾಲದಲ್ಲೂ ಆಗಿರಲಿಲ್ಲ. ಅವರು ಮೀಸಲಾತಿಯನ್ನು ಮೊದಮೊದಲು ಕೊಟ್ಟವರೇ ಅವರು. ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನ ಪಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಅವರ ಜನಪರ ಸಾಮಾಜಿಕ ಕೆಲಸ ಕಾರ್ಯಗಳು ಇದನ್ನು ಸಮಾಜದ ಮುಂದೆ ಇಡಬೇಕು ಅನ್ನೋದಕ್ಕೋಸ್ಕರ ಈ ಪೀಠವನ್ನು ಸ್ಥಾಪನೆ ಮಾಡಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಇತಿಹಾಸದ ಬಗ್ಗೆ ಹೊಸ ಸಂಶೋಧನೆಗಳನ್ನು ನಡೆಸೋದು, ಅಂದರೆ ಇಲ್ಲಿಯ ತನಕ ಯಾವುದು ಪ್ರಕಟವಾಗಿಲ್ವೋ ಅಂತಹ ಸಂಶೋಧನೆಗಳನ್ನು ಮಾಡೋದು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಮಾಜಿಕ ಸಾಧನೆಗಳನ್ನು ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡೋದು. ಇದರಲ್ಲಿ ಕೇವಲ ಪ್ರಕಟಣೆಗಳು ಮಾತ್ರ ಸೇರಿಲ್ಲ, ಕೆಲವೊಮ್ಮೆ ನಾವು ನಾಟಕದ ಪ್ರದರ್ಶನಗಳನ್ನು ಮಾಡಿಸ್ತೀವಿ, ಕೆಲವೊಮ್ಮೆ ಛಾಯಾಚಿತ್ರ ಪ್ರದರ್ಶನಗಳು, ಕೆಲವೊಮ್ಮೆ ಚಲಚ್ಚಿತ್ರ ಪ್ರದರ್ಶನಗಳು, ಮತ್ತು ಕೆಲವೊಮ್ಮೆ ಅಲ್ಲಿಗೆ ಹೋಗಿ ಶಾಲಾ ಮಕ್ಕಳಿಗೆ ಒಂದು ಉಪನ್ಯಾಸಗಳು, ಇವುಗಳ ಮೂಲಕ ತಲುಪಿಸುವಂತಹ ಪ್ರಯತ್ನ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು. ಮೈಸೂರು ಅರಸರ ಇತಿಹಾಸ ಮತ್ತು ಕಲೆ, ವಾಸ್ತುಶಿಲ್ಪ, ಅವರ ಆಡಳಿತ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಬಿಟ್ಟು ಬೇರೆಯವರ ಆಡಳಿತದ ವ್ಯವಸ್ಥೆಗಳು, ಸಮಸ್ಯೆಗಳು, ನಾಲ್ವಡಿಯವರ ಕಾಲದಲ್ಲಿ ಎಷ್ಟು ಸಮಸ್ಯೆಗಳಿತ್ತು, ಅದನ್ನು ಹೆದರಿಸಿ ಆಚೆಗೆ ಬಂದಿದ್ದು ಹೇಗೆ, ಇದೆಲ್ಲವನ್ನು ನಾವು ಸಂಶೋಧನೆ ಮಾಡೋದು ಇದರ ಉದ್ದೇಶವಾಗಿದೆ. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮೈಸೂರು ಅರಸರ ಬಗೆಗಿನ ಹೊಸ ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು, ವರ್ಕ್ಶಾಪ್ಗಳನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಮತ್ತು ಪುಸ್ತಕಗಳ ಪ್ರಕಟಣೆ, ಸಂಶೋಧನಾ ಗ್ರಂಥ ಪ್ರಕಟಣೆ, ವಿಶೇಷ ದತ್ತಿ ಉಪನ್ಯಾಸಗಳನ್ನು ನೀಡುವುದು, ಇವೆಲ್ಲವೂ ಕೂಡ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠಕ್ಕೆ ಸಂಬಂಧಿಸಿದಂತಹ ಕಾರ್ಯಚಟುವಟಿಕೆಗಳು.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲನೆಯ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
3: ಮತ್ತಷ್ಟು ಮಾಹಿತಿಯನ್ನು ಸಂಜೆ 5:40 ನೀವು ಆಲಿಸಬಹುದು.
4: ಕೆಎಸ್ಒಯು ಮುಕ್ತವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
5: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
4: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
3: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
5: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
4: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
3: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:30 ಸೆಕೆಂಡ್ಗಳು. ಈಗ ಸೇವಾ ವಾಹಿನಿ

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ,

0: ಬೋಧನಾ ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಸಿದ್ದಾರ್ಥನಗರ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆಯ ಪ್ರಕಾರ, ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದೊಂದಿಗೆ ನಾಳೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಅಬ್ಬೂರು ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಈ ಉದ್ಯೋಗ ಮೇಳಕ್ಕೆ ಮೈಸೂರು, ಕೊಡಗಿನ ಹೆಸರಾಂತ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್, ಪಿಯುಸಿ ಪದವಿ, ಐಟಿಐ, ಡಿಪ್ಲೊಮೋ, ಎಂಬಿಎ ಹಾಗೂ ಸ್ನಾತಕೋತ್ತರದಲ್ಲಿ ತೇರ್ಗಡೆ ಹೊಂದಿದ 18-35 ವರ್ಷ ವಯೋಮಿತಿ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ಆಧಾರ್ ಕಾರ್ಡ್, ಸ್ವವಿವರವುಳ್ಳ 10 ಬಯೋಡೇಟಾ ಪ್ರತಿಗಳೊಂದಿಗೆ ಹಾಜರಾಗಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮೈಸೂರು, ಇದರ ದೂರವಾಣಿ ಸಂಖ್ಯೆ 24899972, ಮೈಸೂರಿನ ಎಸ್ಟಿಡಿ ಕೋಡ್ 08211 ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸೇವಾ ವಾಹಿನಿಯಲ್ಲಿ ಪ್ರಕಟಣೆಯನ್ನ ಕೇಳಿದಿರಿ. ಸೇವಾ ವಾಹಿನಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಆಕಾಶವಾಣಿ, ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹರ್ಮು ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್. ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100 ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 %30.1 %35.4 ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025 ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು %60 ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟ್ರವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೋ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೋ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ಧ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯ ಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯ ಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಪ್ರಕಟಣೆ.
5: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕಾರ್ಯಕ್ರಮದ ಮೊದಲಿಗೆ ಕ್ಷಮಾಪಣೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ. ನೃಪತುಂಗ ಅವರ ಸಾಹಿತ್ಯ, ಸಂಗೀತ ಬಿಎಂ ಸೀತಾರಾಮರಾಜು ಅವರದು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ ಜಾನಕಿ ಅವರು ಹಾಡಿರುವ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಮಾಡಿದ್ದಾರೆ ಸತ್ಯಂ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212386369.

ಕಾರ್ಯಕ್ರಮದ ಕಡೆಗೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಚಿತ್ರದ ಗೀತೆ, ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಮಹಾಲಕ್ಷ್ಮೀ ಅಷ್ಟಕಂ, ರಚನೆ ಆದಿ ಶಂಕರಾಚಾರ್ಯರು, ಸಂಗೀತ ಸಂಯೋಜನೆ ಪುಗಲೇಂದಿ ಮಹಾದೇವನ್.

0: was India, who remained undefeated across 17 matches with 15 wins and 2 draws. India Meteorological Department, IMD, has forecast heavy to very heavy rainfall over Assam, Meghalaya, Sub-Himalayan West Bengal and Sikkim for the next 2 days. IMD said that heavy rainfall conditions are also expected over Bihar, Arunachal Pradesh, coastal Karnataka, Madhya Maharashtra, Goa, Odisha, Telangana, Kerala and northeastern parts of the country today. And now for a look at today's newspapers, it's over to Subhadra Ramachandran.
1: Thank you, Sunil. The blaze in a building in Lucknow and the death of Indians in Qatar LNG hub last are the top stories in most dailies today. Keir Starmer resigning from the Prime Ministership of the United Kingdom appears on the front page of newspapers. Under pressure, Starmer quits as PM. Sixth Brexit in UK in 10 years, headlines the Times of India. Fresh power shift in UK as Starmer quits, writes Hindustan Times. US-Iran forged six-day roadmap to final deal, reads the headline in the Tribune. The US has temporarily lifted curbs on Iranian oil sales and dollar-denominated payments, writes the paper. The Indian Cybercrime Coordination Centre of the Ministry of Home Affairs has sounded alarm over a new cyber fraud known as boss scam or CEO impersonation fraud, reports the Pioneer. An engineer from Rajasthan used artificial intelligence to hack into the Rajasthan Public Service Commission portal and delete his competition for a government job, writes the Indian Express, highlighting the misuse of AI platforms. And finally, to enhance ease of commuting and strengthen availability of amenities, the NHAI is developing vehicle repair and puncture service facilities along national highways and expressways, reports the Asian Age. And with that, it's back to you, Sunil.
0: Thank you, Subhadra. And now, before we end the bulletin, the headlines once again. Prime Minister Narendra Modi says principle of nation first has been driving force behind India's transformation into a fast-growing, credible and reliable global power. President Draupadi Murmu to confer Padma Awards during second round of civil investiture ceremony at Rashtrapati Bhavan today. Uttar Pradesh government suspends 4 officials in connection with Lucknow fire incident. 4 accused arrested. 4 ships carrying fertilizers heading towards Indian ports after crossing Strait of Hormuz. Qatari authorities confirm death of 12 Indian nationals in Ras Laffan LNG explosion. And Lakshya Sen and Tanvi Sharma to lead India's challenge at US Open Super Badminton Tournament beginning today in California. And with that, we end the morning news. Have a nice day.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:30. ಈಗ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಕರೆಗೊಂದು ಗೀತೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಮ್ಮೊಂದಿಗೆ ಮಾತನಾಡೋದಕ್ಕೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳೋದಕ್ಕಾಗಿ ನೀವು ನಮಗೆ ಕರೆ ಮಾಡಬಹುದಾದ ಫೋನ್ ಸಂಖ್ಯೆಗಳನ್ನು ಒಮ್ಮೆ ಹೇಳಿಬಿಡ್ತೀನಿ, ಗುರ್ತು ಮಾಡ್ಕೊಳ್ಳಿಯಲ್ಲ. 251-2582 ಮತ್ತೊಂದು 251-5089. ಮೈಸೂರಿನ STD ಕೋಡ್ 0821. ನೋಡೋಣ ಬನ್ನಿ, ಇಂದಿನ ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ. ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಿರೋದು? ನಮಸ್ತೆ,
3: ನಂದಿಗುಡ್ ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಅಂತ. ಮೇಡಮ್
2: ರಾಮಚಂದ್ರ ಅವರೇ, ಹೇಳಿ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
3: ಹಾ ಮೇಡಮ್, ದೇವತೆ ಮೇಡಮ್, ದೇವತೆ ಫಿಲಮಿಂದ. ಎದೆಯ ಗುಟ್ಟಾದ ಮಾತು ನನ್ನ ನಿನಗೆ ಗೊತ್ತಾದ ಮತ್ತು ಹೇಗೆ ನಿನ್ನ ನಿನ್ನ ಮಾತು ಹೇಗೆ ಅದು ಮೇಡಮ್.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಜಾನಕಿ ಅವರು ಜೊತೆಗೂಡಿ ಹಾಡಿರೋಂಥ ಗೀತೆ ಇದು. ಇದಕ್ಕಾಗಿ ಕೇಳ್ಕೊತಾ ಇದ್ದೀರಾ, ನಿಮಗೆ ಬಹಳ ಇಷ್ಟ? ಹೇಗೆ?
3: ಯಾಕೆಂದ್ರೆ ಅದು ಸುಮಾರು ದಿನಗಳಾಗೋಯ್ತು ಅದು ಗೀತೆ ಪ್ರಸಾರ ಮಾಡಿ. ಮತ್ತೆ ಯಾರು ಮೆಸೇಜ್ ಕಳಿಸಿಲ್ಲ ಅದಕ್ಕೆ.
2: ಓಕೆ, ಮೆಸೇಜ್ ಕಳಿಸಿ.
3: ಅಂದ್ರೆ
2: ಓ ಹಾಗೆ ಹಾಗೆ, ಪರವಾಗಿಲ್ಲ. ಇಂಥ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಕೇಳಿ ನೀವು ನಿಮ್ಮ ಮೆಚ್ಚಿನ ಗೀತೆಯನ್ನ. ಚಂದನ ಅಂತ.
3: ಚಂದನ
2: ಆಗ್ಲಿ ಆಗ್ಲಿ.

0: ಈಗ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳಿ ಆನಂದಿಸಿ. ನಮಸ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ದೇವತೆ ಚಿತ್ರದ ಗೀತೆಯನ್ನ ಕೇಳೋಣ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್.
1: ಹಲೋ, ಮೋಹನ್ ಸ್ಪೀಕಿಂಗ್.
2: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
1: ಏನು?
2: ನೀನೆ ಗೆಸ್ ಮಾಡು.
1: ನಿಮ್ಮ ಮನೆ ನಾಯಿ ಮರಗಳು ಹಾಕ್ತಾ?
2: ನೋ ನೋ, ರಾಂಗ್ ಗೆಸ್ ಅಗೇನ್.
1: ಗೊತ್ತಾಗ್ಲಿಲ್ಲ, ಹೇಳು.
2: ಸಸ್ಪೆನ್ಸ್ ಹೇಳಲ್ಲ.
1: ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್, ಪ್ಲೀಸ್ ಹೇಳು.

0: ಕೆಳಗರೆ ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕೆಳಗರು ಯಾರು ಅಂತ ನೋಡೋಣ. ಹಲೋ ಆಕಾಶವಾಣಿ, ನಮಸ್ತೆ. ಹಲೋ ಆಕಾಶವಾಣಿ, ಕೇಳಿಸ್ತಾ ಇದೆಯಾ?
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಳ್ಳಿ.
0: ಸರ್, ನೀವು ರೇಡಿಯೋಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ.
1: ದೂರ ಎಲ್ಲ ಇದ್ದಾನೆ ಮೇಡಮ್ ಅವರೇ.
0: ಸರಿ ಸರಿ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಗಣಪ ಕಲಂ ಫಿಲಂ, ಅದರಲ್ಲಿ ಮುದ್ದಾಗಿ ನೀನು ನನ್ನ ಕೂಗಿದ ಅಂತ ಕಲಾಗಿದ್ದಿರಲಿ.
0: ಗಣಪ ಚಿತ್ರದ ಗೀತೆನಾ? ಓಕೆ. ಈ ಗೀತೆ ಇಷ್ಟನಾ ಅಥವಾ ಹಾಡಿರೋ ಗಾಯಕರಿಗಾಗಿ ಕೇಳ್ತಾ ಇದ್ದೀರಾ?
1: ಗೀತೆ ಇಷ್ಟ, ಹಾಡಿದ ಗಾಯಕರು ಒಳ್ಳೆ ಧಾಟಿಯಲ್ಲಿ ಹಾಡಿರ್ತಾರಲ್ಲ, ಆದ್ರಿಂದ ಕೆಲವೊಂದು ಧಾಟಿಗಳೆಲ್ಲ ನಮ್ಗೆ ಇಷ್ಟ. ಆದ್ರಿಂದ ಕೇಳ್ತಿರ್ತೇವೆ ಮೇಡಮ್ ಅವರೇ.
0: ಆಗ್ಲಿ ಸುರೇಶ್ ಬೆಣ್ಣೆಯವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನ FM 100.6 ಅಲ್ಲಿ ಕೇಳಿ. ನಮಸ್ತೆ ನಮಸ್ತೆ. ಸೋನು ನಿಗಮ್ ಅವರು ಹಾಡಿರುವ ಗಣಪ ಚಿತ್ರದ ಗೀತೆಯನ್ನ ಆಲಿಸೋಣ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಕರಣ್ ಬಿ ಕೃಪಾ.

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ, ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೆ ಕೇಳ್ತೀರಾ ಅಲ್ವಾ? ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
2: ನಮಸ್ತೆ ಮ್ಯಾಮ್. ಹಲೋ.
1: ಹಲೋ, ನಮಸ್ತೆ. ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ?
2: ಹಾಂ, ಕೇಳ್ತಾ ಇದೆ ಮ್ಯಾಮ್.
1: ಹೇಳಿ, ಯಾರು ಮಾತಾಡ್ತಿರೋದು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
2: ಮ್ಯಾಮ್, ಜಯಲಕ್ಷ್ಮಿ ಗೌರಿಶಂಕರ್.
1: ಓಕೆ, ಎಲ್ಲಿಂದ?
2: ಮೈಸೂರಿನ ಕನಕದಾಸ ನಗರದಿಂದ ಮ್ಯಾಮ್ ಕರೆ ಮಾಡ್ತಾ ಇರೋದು.
1: ಮೈಸೂರಿನ ಕನಕದಾಸ ನಗರ. ಹೇಳಿ ಮೇಡಮ್, ಯಾವ ಗೀತೆ ಬೇಕಿತ್ತು?
2: ಮ್ಯಾಮ್, ಹಸಿರು ತೋರಣ ಚಿತ್ರದಿಂದ ಒಂದು ದಿನ ಎಲ್ಲಿಂದಲೋ ನೀ ಬಂದೆ.
1: ಓಕೆ, ಗೀತೆ ಬಹಳ ಇಷ್ಟನಾ?
2: ಹೌದು ಮ್ಯಾಮ್, ಹಳೆ ಸಾಂಗ್ಗಳು ತುಂಬ ಇಷ್ಟ ಮ್ಯಾಮ್. ಹಾಗಾಗಿ.
1: ಓ, ಹಾಗಾದ್ರೆ ಹಳೆ ಗೀತೆ ಇಷ್ಟ ಅಂದ್ರೆ ಸವಿನೆನಪು ಕಾರ್ಯಕ್ರಮ ಕೇಳ್ತಾನೆ ಇರ್ತೀರಾ?
2: ಸವಿನೆನಪು ಕೇಳ್ತಾ ಇರ್ತೀನಿ.
1: ಹ್ಮ್, ಯಾಕಂದ್ರೆ ಹಳೆ ಗೀತೆಗಳೇ ಅದರಲ್ಲಿ ಪ್ರಸಾರ ಆಗೋದಲ್ವಾ, ಅದಕ್ಕೆ ಕೇಳ್ದೆ. ಮತ್ತೆ ಬೇರೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ನಮ್ಮ ಎಫ್ಎಂ ಅಲ್ಲಿ?
2: ಹಾ ಮ್ಯಾಮ್, ಆಕಾಶವಾಣಿ ಆತ್ಮೀಯ ಗೆಳತಿ ಮ್ಯಾಮ್, ನಾನು ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀನಿ.
1: ಹೌದಾ, ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ?
2: ತುಂಬಾ ಚಿಕ್ಕವ್ರು ಇರ್ಬೇಕು, ನಾ ಸ್ಕೂಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ತಂದೆಯವರು ಆಕಾಶವಾಣಿಯಲ್ಲಿ ನ್ಯೂಸ್ ಕೇಳ್ತಾ ಇದ್ರು ಮ್ಯಾಮ್. ಅವಾಗೆಲ್ಲ ಚಿಕ್ಕ ವಯಸ್ಸಿಂದಾನೆ ಕೇಳ್ತಾ ಇರ್ತೀವಿ ಮ್ಯಾಮ್.
1: ಓ, ಸುಮಾರು ದಶಕಗಳು ಕೇಳ್ತಾ ಇದ್ದೀರಾ, ಕಾಯಂ ಕೇಳಿದ್ರು ನೀವು. ಹಾಗಾದ್ರೆ
2: ಸಣ್ಣವ್ರು ಇರ್ಬೇಕಾದ್ರೆ ಅವಾಗೆಲ್ಲ ಮಳೆ ರೇಡಿಯೋಗಳೆಲ್ಲ ಇರ್ತಾ ಇತ್ತಲ್ಲ ಮೇಡಮ್.
1: ಹೌದು,
2: ಅವಾಗಿಂದಾನೆ ಕೇಳ್ತಾ ಇರ್ತೀವಿ, ಕೇಳ್ತಾ ಕೇಳಿ ಅಭ್ಯಾಸ ಮ್ಯಾಮ್. ಆಕಾಶವಾಣಿ ಇವತ್ತು ಬಿಟ್ಟಿಲ್ಲ ಮ್ಯಾಮ್, ಕೇಳ್ತಾ
1: ಇರ್ತೀವಿ. ಓಕೆ, ಸರಿ ಸರಿ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ನಮಸ್ತೆ. ನಮಸ್ತೆ. ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಹಸಿರು ತೋರಣ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಆರ್ ಎನ್ ಜೈಕೋಪಾಲ್ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್ ಅವರದು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹಲೋ, ನಮಸ್ತೆ. ಆಕಾಶವಾಣಿ, ಯಾರು ಮಾತಾಡ್ತಾರೆ? ಅದು
4: ನಮಸ್ತೆ ಮೇಡಮ್.
3: ಸರ್, ತಮ್ಮ ಹೆಸರು?
4: ಬೆಲ್ವತ್ತ ಗ್ರಾಮದಿಂದ ಲೋಕೇಶ್ ಮಾತಾಡೋದು.
3: ಬೆಲ್ವತ್ತದಿಂದ ಲೋಕೇಶ್ ಅವರು, ಹೇಳಿ ಸರ್, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ ಇವತ್ತು?
4: ಶ್ರೀಕೃಷ್ಣ ದೇವರಾಯ ಫಿಲಮ್ನಿಂದ ಶ್ರೀ ಚಾಮುಂಡೇಶ್ವರಿ ಹಾಡ್ಬೇಕಾಯ್ತು.
3: ಓಕೆ, ಬೇರೆ ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
4: ನಾವು ಬೆಳಿಗ್ಗೆ ಆನ್ ಮಾಡಿದ್ರೆ ಸಂಜೆವರೆಗೂ ಕೇಳ್ತಾ ಇರ್ತೀವಿ ಮೇಡಮ್, ರಾತ್ರಿ ಒಂದು 8 ಗಂಟೆವರೆಗೂ.
3: ಬೆಳಗ್ಗೆಯಿಂದ ಇಡೀ ದಿನ ರೇಡಿಯೋ ಮನೇಲಿ ಹಾಕಿರ್ತೀರಾ?
4: ನಾವು ಬಟ್ಟೆ ಟೈಲರ್ ಕೆಲಸ
3: ಮಾಡ್ತಾ ಇರ್ತೀವಿ. ನಿಮ್ಮ ಅಂಗಡಿಗೆ ಬರೋರು ಹೋಗೋರ್ಗೆಲ್ಲ FM ಸವಿಯೂಲಿ ಕೇಳ್ತಾ ಇರ್ತಾರೆ. ಒಳ್ಳೇದು, ಒಳ್ಳೇದು. ಮೈಸೂರು ಬೆಲವತ್ತ ಅಲ್ವಾ? ಓಕೆ, ಸರಿ ಸರಿ. ಲೋಕೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆಯ್ತಾ?
4: ಥ್ಯಾಂಕ್ ಯು ಮೇಡಮ್.
3: ಓಕೆ, ನಮಸ್ತೆ, ನಮಸ್ತೆ. ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಪಿ ಲೀಲಾ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ಟಿ ಜಿ ಲಿಂಗಪ್ಪ ಅವರದು.
0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಹಲೋ ನಮಸ್ತೆ ಆಕಾಶವಾಣಿ. ಹಲೋ
4: ನಮಸ್ಕಾರ ಮೇಡಮ್, ನನ್ನ ಮೂರ್ತಿ ಅಂದ್ಬಿಟ್ಟು ಚಾಮಲಾಪುರದಿಂದ.
3: ನಮಸ್ತೆ ಹೇಳಿ ಸರ್, ತಿಂಡಿ ಆಯ್ತಾ?
4: ಇದು ಗಾಂಧಿನಗರ ಚಿತ್ರದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಒಂದು ಗೀತೆ ಆಡಿದರೆ, ಕಾಣದ ಊರಲ್ಲಿ ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ.
3: ಹೌದು,
4: ಜಿ ಉದಯಶಂಕರ್ ಅವರು ಈ ಗೀತೆ ಬರೆದಿದ್ದಾರೆ. ಸತ್ಯಮ್ಮ ಅವರ ಸಂಗೀತ ನಿರ್ದೇಶನ ಇದೆ. ಒಬ್ಬ ಭಿಕ್ಷುಕ ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಉದಯಶಂಕರ್ ಅವರು ಚೆನ್ನಾಗಿ ಬರೆದಿದ್ದಾರೆ. ಹಾಡು ಕೇಳ್ತಾ ಇದ್ರಿಂದ ರೋಮಾಂಚನ ಆಗುತ್ತೆ ಅಂತ ಹಾಡು ಮೇಡಮ್.
3: ಚಿ ಉದಯಶಂಕರ್ ಅವರ ಸಾಹಿತ್ಯವೇ ಅಂತದ್ದು ಬಹಳ
4: ಮನ
3: ಮುಟ್ಟೋ ಹಾಗೆ ಅವರ ಸಾಹಿತ್ಯ ರಚನೆ ಇದೆ.
4: ಹೌದು,
3: ಹಾಗಾಗಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ ಕೇಳಿ ಆನಂದಿಸಿ. ಹೀಗೆ ಆಕಾಶವಾಣಿಯಲ್ಲಿ ಬರೋ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ ಕೇಳಿ ಆನಂದಿಸಿ. ಓಕೆ, ನಮಸ್ತೆ.
4: ನಮಸ್ತೆ.
3: ಗಾಂಧಿನಗರದ ಚಿತ್ರೆ ಗಾಂಧಿನಗರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಸತ್ಯಂ ಅವರದು.

0: ಜನಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೆಳಗರೆ ಕರೆಗೊಂದು ಗೀತೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದೀರಾ, ನೋಡೋಣ ಈಗ ಯಾರು ನಮಗೆ ಕರೆ ಮಾಡಿದ್ದಾರೆ, ಯಾವ ಗೀತೆಗಾಗಿ ಅಂತ. ಹಲೋ ಆಕಾಶವಾಣಿ, ನಮಸ್ತೆ.
4: ನಮಸ್ತೆ ಮೇಡಮ್, ನೆಚ್ಚಿನ ಮೈಸೂರು ಆಕಾಶವಾಣಿಗೆ ಬೆಳಗಿನ ಶುಭೋದಯ. ಮೇಡಮ್ ಗಂಗಾವತಿ ಇರೋಣ ಮೇಡಮ್.
3: ನಮಸ್ತೆ, ನಮಗೂ ಶುಭೋದಯ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ?
4: ಕೇಳಿಸ್ತಾ ಇದೆ ಮೇಡಮ್. ಎಲ್ಲ ನಮ್ಮ ಮೈಸೂರು ಆಕಾಶವಾಣಿ ಕೇಳುವವರಿಗೆ ಗಂಗಾವತಿ ಇರೋಣ ಕಡೆಯಿಂದ ಬೆಳಗಿನ ಶುಭೋದಯ ಮೇಡಮ್.
3: ಶುಭೋದಯ, ಶುಭೋದಯ ಸರ್. ಗಂಗಾವತಿಯಿಂದ ಮಾಡಿದ್ದೀರಾ, ಯಾವ ಗೀತೆಗಾಗಿ?
4: ಮೇಡಮ್ ಹಟವಾದಿ ಚಿತ್ರದಿಂದ ಮೇಡಮ್.
3: ಹಟವಾದಿ ಚಿತ್ರ,
4: ಅದರಲ್ಲಿ
3: ಯಾವ ಗೀತೆ ಸರ್?
4: ಈ ಪ್ರೀತಿಗಾಗಿ ಅಭಿಮಾನಕ್ಕಾಗಿ ಅಂತ ಒಂದು ಹಾಡಿದೆ ಮೇಡಮ್.
3: ಹೌದು,
4: ಆ ಒಂದು ಗೀತೆನ ನಮ್ಮ ಮೈಸೂರು ಆಕರ್ಷಣೆ ಕೇಳ್ತಾ ಇರುವಂತ ಎಲ್ಲ ಕೇಳುವರಿಗೆ ಮತ್ತೆ ನ್ಯೂಸ್ ಆನ್ ಏರ್ ಮುಖಾಂತರ ಯಾರು ಕೇಳ್ತಾರೆ ಅವರೆಲ್ಲರಿಗಾಗಿ ಕೊಸಾಡ ಮಾಡಬೇಕಾಗಿತ್ತು ಮೇಡಮ್. ನಾನು ಒಂದ್ 2 ತಿಂಗಳಾಯ್ತು ಕರೆ ಮಾಡಿರ್ಲಿಲ್ಲ, ಹಾಗಾಗಿ ಇವತ್ತು ಕರೆ ಮಾಡಿದ್ದೀನಿ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಮದುವೆ ಇತ್ತು, ಮದುವೆ ಎಲ್ಲ ಕಾರ್ಯಕ್ರಮದಿಂದ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಫ್ರೀ ಆಗಿ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್.
3: ಆಗ್ಲಿ ಸರ್, ಸಂತೋಷ. ಹೀಗೆ ನಿಮ್ಮ ಅಭಿಮಾನ ಮೈಸೂರು ಆಕಾಶವಾಣಿ ಮೇಲೆ ಯಾವಾಗ್ಲೂ ಇರ್ಲಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ನಮ್ಗೆ ಅದೇ ಪ್ರೇರಣೆ ಕಾರ್ಯಕ್ರಮಗಳಿಗೆ ಮಾಡೋದಕ್ಕೆ.
4: ಖಂಡಿತ ಮೇಡಮ್, ನಾವು ಆಕಾಶವಾಣಿ ಕೇಳ್ತೀವಿ, ಕೇಳಿಸ್ತೀವಿ. ಜೊತೆಗೆ ನಮ್ ಜೊತೆಗೆ ಯಾರೇ ಇದ್ರು ಕೂಡ ನಾವು ಆನ್ಲೈನ್ ನಲ್ಲಿ ಆಪ್ ಮುಖಾಂತರ ಮೊಬೈಲ್ ನಲ್ಲಿ ಕೇಳ್ತಾ ಇದ್ರೆ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಆಪ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವ್ದೇ ಇಷ್ಟವಾದ ಆಕಾಶವಾಣಿ ಕೇಳಿ ಅಂತ ಹೇಳ್ತೀವಿ.
3: ಓಕೆ ಓಕೆ, ಹಾಗಾಗಿ ಮೈಸೂರು ಆಕಾಶವಾಣಿ ಬಗ್ಗೆ ಅತ್ಯಂತ ಪ್ರೀತಿಯನ್ನ ಇಟ್ಕೊಂಡಿದ್ದೀರಾ. ಹೀಗೆ ನಿಮ್ಮ ಪ್ರೀತಿ ಸದಾ ಇರ್ಲಿ ಅಂತ ನಾವು ಕೂಡ ಬಯಸ್ತೇವೆ. ನಮಸ್ತೆ, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ.
4: ಶುಭೋದಯ, ನಮಸ್ಕಾರ.
3: ನಮಸ್ತೆ. ಹಟವಾದಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ V ರವಿಚಂದ್ರನ್.

0: ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಗೀತೆ ಪ್ರಸಾರವಾಗುತ್ತದೆ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಿರೋದು? ಹಲೋ.

0: ಹಲೋ, ನಮಸ್ತೆ. ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ? ಹಲೋ, ಹಲೋ, ಹಲೋ, ನಮಸ್ತೆ ಆಕಾಶವಾಣಿ.
1: ಹಲೋ,
0: ಹಲೋ, ನಮಸ್ತೆ ಹೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ಮಾನಸಿ ನಗರಿಂದ ಲತಾ ಅಂತ.
0: ಮಾನಸಿ ನಗರಿಂದ ಲತಾ ಅವರೇ, ಯಾವ ಗೀತೆಗೆ ಕರೆ ಮಾಡಿದ್ದೀರಿ?
1: ಅದೇ, ನಂಗೆ ಕೃಷ್ಣದೇವರಾಯದು ಬೇರೆ ಯಾವ್ದಾದ್ರು ಹಾಡ್ಬೇಕಾಗಿತ್ತು.
0: ಓ,
1: ಅವರು
0: ಕೃಷ್ಣದೇವರಾಯದು
1: ಚಾಮುಂಡೇಶ್ವರಿ
0: ಕೇಳ್ಬಿಟ್ರು.
1: ಇದು ಹಾಡ್ ಕೇಳ್ಬಿಟ್ರು.
0: ಹೌದು ಹೌದು,
1: ನಂಗೆ ಗಾಂಧಿನಗರಿಂದ ನೀ ಮುಡಿದ ಮಲ್ಲಿಗೆ ಹಾಕಿ ಮೇಡಮ್.
0: ಗಾಂಧಿನಗರದ ಗೀತೆನು ಪ್ರಸಾರ ಆಯಿತು. ಇರಲಿ, ನಿಮ್ಮ ಗೀತೆ ಬೇರೆ ಆಗಿರೋದ್ರಿಂದ ಹಾಕೋಣಂತೆ.
1: ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಏನು ಮಾಡ್ತಾ ಇದ್ದೀರಿ ನೀವು?
1: ಮೇಡಮ್ ಹೌಸ್ ವೈಫ್ ಮೇಡಮ್, ಅಷ್ಟೇ,
0: ಹೌಸ್
1: ಏನೂ
0: ವೈಫ್.
1: ಇಲ್ಲ.
0: ಹೌಸ್ ವೈಫ್ ಆಗೋದೇ ಒಂದು ದೊಡ್ಡ ಜವಾಬ್ದಾರಿ ಕರ್ತವ್ಯ ಅಲ್ವಾ? ಯಾಕೆ ಹಾಗೆ ಹೇಳ್ತೀರಾ, ಏನೂ ಇಲ್ಲ ಅಂತ?
1: ಮನೇಲಿ ಮಾಮೂಲಿ ಎಲ್ಲರೂ ಮಾಡೋ ಕೆಲಸನೇ, ನಾವು ಅಷ್ಟೇ ಅಲ್ವಾ ಮೇಡಮ್ ಮಾಡೋದು.
0: ಎಲ್ಲರೂ ಮಾಡ್ತಾರೆ, ಅದಕ್ಕಾಗಿ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದಲ್ವಾ? ನೀವು ಖುಷಿಯಿಂದ
1: ಕರೆಕ್ಟ್
0: ಹೇಳ್ಕೋಬೇಕು ನಾನು ಮನೇನ ನಡೆಸ್ತೀನಿ ಅಂತ.
1: ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಆಯಿತು, ಓಕೆ ಓಕೆ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ನಮಸ್ತೆ. ಗಾಂಧಿನಗರದ ಗೀತೆಗಾಗಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಚಿ ಉದಯಶಂಕರ್ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ಸತ್ಯಂ.

0: ಸರಸ್ವತಿ ಅವರೇ ನಮಸ್ಕಾರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ.
1: ಫಸ್ಟ್ ಹಾಕಿದ್ದೀರಿ ಮೇಡಮ್, ತುಂಬಾ ಖುಷಿಯಾಗಿದೆ ನಮಗೆ ಬೆಳಿಗ್ಗೆ ಕೇಳಿ.
0: ಹೌದಾ?
1: ಹೌದು
0: ಓಕೆ
1: ಮೇಡಮ್.
0: ಓಕೆ. ಈಗ ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಿ?
1: ನಾನು ನಾಗಕಾಲ ಭೈರವ ಚಿತ್ರದಿಂದ ನಮ್ಮಿ ಬಾಲೆ ರಸಮಯ ಕಾವ್ಯ

0: ಒಂದು ಹಾಡು ಉಂಟಲ್ಲ ಮೇಡಮ್,
1: ಹೌದು ಉಂಟು.
0: ಹಾಡು.
1: ಓಕೆ, ಆ ಗೀತೆಗಾಗಿ ಕರೆ ಮಾಡಿದ್ರಾ?
0: ಹೌದು ಮೇಡಮ್.
1: ಆಯಿತು, ಸರಿ. ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ಮೈಸೂರು ಹಬ್ಬ
0: ಮೇಡಮ್ ನಮಗೆ ಪುರುಷೋತ್ತ ಹಬ್ಬದ ಆ್ಯಪಿನಲ್ಲೆಲ್ಲ ಕೇಳೋದು ಮೇಡಮ್, ಕೇಳಿಕೊಂಡಿರ್ತೇವೆ. ಎಲ್ಲ ರೇಡಿಯೋ ಆಕಾಶವಾಣಿಯದ್ದು ತುಂಬ ಖುಷಿ ಆಗ್ತದಲ್ಲ ಮೇಡಮ್, ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಕೇಳ್ತೇವೆ ಎಲ್ಲರದ್ದು.
1: ಹ್ಮ್ ಹ್ಮ್ ಹ್ಮ್
0: ಹಾಗೆ ನಂಗೆ ತುಂಬ ಖುಷಿ ಆಗ್ತದೆ. ನಾವು ಅಲ್ಲೆಲ್ಲ ಕಾರ್ಯಕ್ರಮ ಯಾವ್ದ್ರಲ್ಲಿ ಉಂಟು ಅಂತ ನೋಡಿ ಅದರಲ್ಲೇ ಕೇಳಿಕೊಂಡೇ ಇರೋದು ಮೇಡಮ್. ಮೈಸೂರದ್ದು ತುಂಬ ಖುಷಿ ಆಗ್ತದೆ ಮೇಡಮ್, ಅದನ್ನು ಕೇಳುವಾಗ ಮತ್ತೆ ಸಹ ಕೇಳುವಂತ ಆಗ್ತದೆ.
1: ಆಪ್ ಮುಖಾಂತರ ಕೇಳ್ಕೋತೀರಾ ನೀವು ಕಾರ್ಯಕ್ರಮಗಳನ್ನ?
0: ಹೌದು ಮೇಡಮ್.
1: ಓಕೆ ಓಕೆ.
0: ಯಾಪಿನಲ್ಲಿ ಮತ್ತೆ ಇದು ಯಾಪಿನಲ್ಲಿ ಕೇಳುದು ಮೇಡಮ್, ರೇಡಿಯೋದಲ್ಲಿ ಕೆಲವು ಉಂಟು ಮೇಡಮ್, ಅಲ್ಲ ಅದು ಹಾಕಿ ಬಿಡ್ತೇವೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಕೇಳ್ಕೊಂಡಿರ್ತೇವೆ. ಇದು ನಾವು ಮೊಬೈಲಲ್ಲಿ ಕೇಳುದು ಮೇಡಮ್.
1: ಹ್ಮ್, ಆಗ್ಲಿ ಆಗ್ಲಿ, ಯಾವ್ದ್ರಲ್ಲಾದ್ರೂ ಕೇಳ್ತಾ ಇರ್ತೀರಲ್ಲ, ಅದೇ ಸಂತೋಷ ನಮಗೂ
0: ಹೌದು
1: ಕೂಡ.
0: ಮೇಡಮ್, ನಮಗೆ ತುಂಬಾ ಖುಷಿ ಆಗ್ತದೆ ಮೈಸೂರಿನಿಂದ ಮಾತಾಡುದಂದ್ರೆ.
1: ಹ್ಮ್ ಹ್ಮ್ ಹ್ಮ್. ಪುತ್ತೂರು ದೂರ ಅಲ್ಲ,
0: ಹೌದು ಹೌದು
1: ಹಾಗಾಗಿ.
0: ಮೇಡಮ್, ನಮ್ಮ ಅಲ್ಲಿ ನೆಂಟರೆಲ್ಲ ಇದ್ದಾರೆ, ಒಮ್ಮೆ ಬಂದಿದ್ದೇವೆ ನಾವು ಅದ್ರಾಗೆ.
1: ಹ್ಮ್ ಹ್ಮ್ ಹ್ಮ್.
0: ಇವರು ಕಳೆದ ವರ್ಷ ಬಂದಿದ್ದಾರೆ, ನಾನು ಬರ್ಲಿಲ್ಲ ಮ್ಯಾಮ್.
1: ಹ್ಮ್, ಬನ್ನಿ ಮುಂದಿನ ಸಲ ಖಂಡಿತ, ಆಯ್ತಾ?
0: ಬರುವಾಗ ಆಕಾಶವಾಣಿಗೆ ಬರ್ತೇವೆ ಮೇಡಮ್.
1: ಗೇಮ್ ಶೋನಲ್ಲಿ ಭಾಗವಹಿಸಿ ಗೆದ್ರೆ ಆಕಾಶವಾಣಿಗೆ ಭೇಟಿ ಉಂಟಲ್ಲ?
0: ಹೌದಲ್ಲ ಮೇಡಮ್.
1: ಹಾ, ಭಾಗವಹಿಸಿ. ಹಾಗಾಗಿ
0: ಯಾವಾಗ ಮೇಡಮ್, ಯಾವ ಹೊತ್ತಿಗೆ?
1: ಸೋಮವಾರ, ಪ್ರತಿ ಸೋಮವಾರ 11 ಗಂಟೆಯಿಂದ ಗೇಮ್ ಶೋ ಅಂತ ಲೈವ್ ಫೋನಿನ ಕಾರ್ಯಕ್ರಮ ನಡೆಯುತ್ತೆ, ಅದರಲ್ಲಿ ಭಾಗವಹಿಸಿ.
0: 11 ಗಂಟೆಗೆಲ್ಲ?
1: ಹೌದು ಹೌದು, ಹೀಗೆ ಕರೆ
0: ಆಯ್ತು
1: ಮಾಡಿ.
0: ಮೇಡಮ್, ಅದು ಕೇಳ್ತೇವೆ ಮೇಡಮ್.
1: ಹಾ ಆಯ್ತು, ಆಗಲಿ ಆಗಲಿ. ಓಕೆ, ನಮಸ್ಕಾರ ಸರಸ್ವತಿ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ನಾಗಕಾಳ ಭೈರವ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಬೆಂಗಳೂರು ಲತಾ. ವಿಜಯ್ ನರಸಿಂಹ ಅವರ ಗೀತೆ ಇದು, ಸಂಗೀತ ಎಂ ರಂಗರಾವ್ ಅವರದು.

0: ಕೇಳಿದ್ರೆ ನೀವು ಆಲಿಸ್ತಾ ಇದ್ದೀರಾ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣವಾ. ಹಲೋ ಆಕಾಶವಾಣಿ, ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ?
1: ನಾನು ಪಾರ್ವತಿ, ಮಂಡ್ಯ ಚೆನ್ನೈ ಬಡಾವಣೆಯಿಂದ ಮೇಡಮ್.
0: ಮಂಡ್ಯದಿಂದ. ಹೇಳಿ ಪಾರ್ವತಿ ಅವರೇ, ಆರಾಮಿದ್ದೀರಾ?
1: ಹಾ, ಆರಾಮ ಮೇಡಮ್. ನೀವು ಆರಾಮಾಗಿದ್ದೀರಾ?
0: ಚೆನ್ನಾಗಿದ್ದೀನಿ. ಹೇಳಿ, ಯಾವ ಗೀತೆ ಬೇಕಿತ್ತು, ಯಾವ ಚಿತ್ರದ್ದು?
1: ನನಗೆ ಆಪರೇಷನ್ ಡೈಮಂಡ್ ರಾಕೆಟ್ ಫಿಲಮ್ ಇಂದ ಅಲ್ಲಿ ಇಲ್ಲಿ ನೋಡುವೇಕೆ ನಿಲ್ಲು ಅಲ್ಲಿ ಓಡುವೇಕೆ ಹಾಡ್ಬೇಕಾಗಿತ್ತು ಮೇಡಮ್.
0: ಓ, ಬಹಳ ಮೆಚ್ಚಿನ ಚಿತ್ರಗೀತೆ ಅಂತ ಕಾಣುತ್ತೆ.
1: ಮೇಡಮ್, ಮೊನ್ನೆ ಊರಿಗೆ ಹೋಗಿದ್ದಾಗ ನನ್ನ ತಮ್ಮ ಹಾಕಿದ್ದ, ನಾನಿಂದ ಮೈಸೂರು ಆಕಾಶವಾಣಿಯಲ್ಲಿ ಕೇಳಲೇಬೇಕು ಅಂತ ಬೆಳಗ್ಗಿಂದ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್.
0: ಸಿಕ್ಬಿಡ್ತಲ್ಲ ಬೆಳಗ್ಗೆಯಿಂದ ಕಾದಿದ್ದಕ್ಕೂ ಸಾರ್ಥಕ
1: ಮೇಡಮ್, ಕಾಲ್
0: ಆಯ್ತು.
1: ಕನೆಕ್ಟ್ ಮಾಡಿದ್ಕೆ ಥ್ಯಾಂಕ್ ಯು ಮೇಡಮ್.
0: ನಮ್ಮದೇನಿಲ್ಲ, ಬರುವಂತ ಕರೆಗಳನ್ನ ನಿರಂತರವಾಗಿ ಸ್ವೀಕರಿಸ್ತಾ ಇರ್ತೀವಿ.
1: ಹೌದು ಹೌದು, ಕರೆಕ್ಟ್. ಒಂದು ಒಂದೂವರೆ
0: ಅದೃಷ್ಟ
1: ಗಂಟೆ
0: ಅಷ್ಟೇ.
1: ಟೈಮ್ ಮಾಡಿದ್ರೆ ಕೆಲವೊಂದ್ಸರಿ ಸಿಗಲ್ಲ, ಕೆಲವೊಂದ್ಸರಿ ಸಿಗುತ್ತೆ, ಅದೃಷ್ಟ ಅದೆಲ್ಲ.
0: ಅಷ್ಟೇ, ಸಿಕ್ತಲ್ಲ, ಹಾಗಾಗಿ ಖುಷಿಯಾಗಿರಿ.
1: ಹೌದು ಹೌದು ಮೇಡಮ್.
0: ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಆಯ್ತಾ? ನಮಸ್ತೆ
1: ಆಯ್ತು ಮೇಡಮ್.
0: ಪಾರ್ವತಿ ಅವರೇ.
1: ನಮಸ್ತೆ ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆಯನ್ನು ಆಲಿಸೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ಗೀತೆ ಇದು, ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

0: ಹಲೋ, ನಮಸ್ತೆ
1: ಹಲೋ, ನಮಸ್ತೆ
0: ಆಕಾಶವಾಣಿ.
1: ಮೇಡಮ್.
0: ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
1: ಹಾಂ, ಕೇಳಿಸ್ತೀರಿ ಮೇಡಮ್?
0: ಹೇಳಿ, ಯಾರು ಮಾತಾಡ್ತಿರೋದು? ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಪದ್ಮ ದೇಳಿಂಗೇಗೌಡ ಅಂತ, ಅಂಕುಶಾಪುರ ಬಸರಳಹಳ್ಳಿ ಮಂಡ್ಯ ತಾಲೂಕು ಮೇಡಮ್.
0: ಮಂಡ್ಯ ತಾಲೂಕಿಂದ ಮಾತಾಡ್ತಿದ್ದೀರಾ? ಹೇಳಿ, ಯಾವ
1: ಹಾಂ,
0: ಗೀತೆಗಾಗಿ ಕರೆ ಮಾಡಿದ್ದೀರಾ ಅಂತ?
1: ಪಪ್ಪಿ ಸಿನಿಮಾದಲ್ಲಿ ಕಾಲ ಕೆಟ್ಟೈತಂತ ಕಟ್ಟೆ ಮೇಲೆ ಕೂತಿ ಮಾತಾಡಬೇಡಿ ಅಂತ ಬರುತ್ತಲ್ಲ ಮೇಡಮ್.
0: ಪಪ್ಪಿ ಸಿನಿಮಾ,
1: ಹಾಂ ಮೇಡಮ್,
0: ಹೊಸ ಸಿನಿಮಾನಾ ಇದು?
1: ಆಗಲೇ 2-3 ವರ್ಷ ಆಗಿದೆ ಮೇಡಮ್.
0: ಬೇರೆ ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನೂ ಕೇಳ್ತಾ ಇರ್ತೀನಿ ಮೇಡಮ್. ನನಗಿಷ್ಟ ಆಗಿದ್ದು ಅಂಗೀರ್ಣ, ಗೇಮ್ ಶೋ, ಮಹಿಳಾ ರಂಗ, ವನಿತಾ ವಿಹಾರ, ಎಲ್ಲ ಚೆನ್ನಾಗಿದೆ ಮೇಡಮ್.
0: ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಅಂತಾಯ್ತು.
1: ಹಾಂ, ಕೇಳ್ತಾ ಇರ್ತೀನಿ ಮೇಡಮ್.
0: ಹಲೋ ಹಲೋ,
2: ಸ್ವಯು ಮುಕ್ತವಾಣಿ.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
4: ಕೆಎಸ್ಒಯು ಮುಕ್ತವಾಣಿ.
3: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
4: ಕೆಎಸ್ಒಯು ಮುಕ್ತವಾಣಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.
0: ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಿರೋದು? ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ?
5: ನಿಪ್ಪಾನಿಂದ ಮಜಿಚುಂಗಳ ಮೇಡಮ್ ಅದ.
0: ಹಾಂ ಹೇಳಿ ಸರ್, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
5: ಮಹಿಳೆಯರೊಳಗ
0: ಹ್ಞೂ,
5: ಅದರಲ್ಲಿ ಸುಕುಮಾರಿ ಸುಬ್ಬರಿ ಅಂತ ಹೇಳಿದ್ರು ಮೇಡಮ್.
0: ಹ್ಞೂ,
5: ಇದೆ ಪ್ರಸಾರ ಮಾಡ್ತೀನಿ.
0: ಸುಕುಮಾರಿ, ಓಕೆ.
5: ಹ್ಞೂ ರೀ ಮೇಡಮ್.
0: ಗೀತೆ ಭಾಳ ಇಷ್ಟನಾ?
5: ಕೇಳಕ್ಕೆ ತುಂಬ ಚೆನ್ನಾಗಿದೆ, ಅದಕ್ಕಾಗಿ.
0: ಸಿನಿಮಾ ನೋಡಿದ್ದೀರಾ?
5: ಹಾ ನೋಡಿದ್ದೀನಿ ಮೇಡಮ್, ಅವ್ರ ಶಿವನ್ ಅವರು.
0: ಹಾ, ಶಿವರಾಜ್ ಕುಮಾರ್ ಅವರ ಚಿತ್ರಗೀತೆ ಇದು.
5: ಹೌದೌದು ಮೇಡಮ್.
0: ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು?
5: ನಮ್ ಕುರಿ ಅದಾವ ಮೇಡಮ್.
0: ಹ್ಮ್,
5: ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೆ.
0: ಕುರಿ ಸಾಕಿದ್ದೀರಾ? ಓಕೆ, ಎಷ್ಟು ಕುರಿಗಳಿದೆ ನಿಮ್ಮ ಹತ್ರ?
5: ನಮ್ಮ ಹತ್ರ ಒಂದು 200 ಇದೆ.
0: 200 ಕುರಿ ಇದೆಯಾ?
5: ಹಾ 200 ಇದೆ ಮೇಡಮ್.
0: ಓಹೋಹೋ, ಸರಿ ಸರಿ, ಆಯ್ತು ಆಯ್ತು, ಸರಿ, ಬಹಳ ಸಂತೋಷ ನಿಮ್ಮ ಹತ್ರ ಮಾತನಾಡಿ ಸರ್. ಹೀಗೆ ಮೈಸೂರು ಆಕಾಶವಾಣಿ ಬರುವಂತ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ, ಆಯ್ತಾ? ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.
5: ಓಕೆ, ಧನ್ಯವಾದ.
0: ನಮಸ್ತೆ, ಧನ್ಯವಾದ. ಮೈಲಾರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ ಅವರು. ಕವಿರಾಜ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರು ಕಿರಣ್.

0: ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣವಾ. ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ, ಯಾರು ಮಾತಾಡ್ತಾ ಇದ್ದೀರಾ?
1: ಪದ್ಮದೇವಲಿಂಗೇಗೌಡ ಅಂಕುಶಾಪುರ ಬಸರಾಳು ಹೋಬಳಿ ಮಂಡ್ಯ ತಾಲೂಕು ಮೇಡಮ್.
0: ಪದ್ಮಾ ಅವರೇ, ಕರೆ ಮಾಡಿದ್ರಿ ಬಹುಶಃ ಆಗಲೇ.
1: ಹೌದು ಮೇಡಮ್,
0: ಕರೆ ಸ್ಥಗಿತ ಆಯಿತು, ಕಟ್ ಆಯಿತು, ಮತ್ತೆ ನಿಮಗೆ ಸಿಕ್ಕಿದೆ, ಬಹಳ ಸಂತೋಷ. ಹೇಳಿ ಪದ್ಮಾ ಅವರೇ, ಯಾವ ಚಿತ್ರದ ಗೀತೆಗಾಗಿ ಕರೆ ಮಾಡಿದ್ದೀರಿ?
1: ಸಂಭ್ರಮ ಸಿನಿಮಾದು ಭಾಸ್ಕರ ನಿನಗೆ ನಮಸ್ಕಾರ ನಿನಗೆ ಭಾಸ್ಕರ ಅಂತ ಬರುತ್ತಲ್ಲ ಮೇಡಮ್,
0: ಹೌದು, ಸಂಭ್ರಮ. ಹೇಳಿ.
1: ಚೆನ್ನಾಗಿದೆ ಮೇಡಮ್. ಅದು ಮೊನ್ನೆ ವಿಶ್ವ ಸಂಗೀತ ದಿನ, ಯೋಗ ದಿನ,
0: ಹೌದು
1: ಫಾದರ್ಸ್ ಡೇ,
0: ಹೌದು,
1: ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತ ಇಷ್ಟಪಟ್ಟು ಕೇಳ್ತಾ ಇದ್ದೀನಿ ಮೇಡಮ್.
0: ಭಾನುವಾರ ವಿಶ್ವ ತಂದೆಯರ ದಿನಾಚರಣೆ ಆಯಿತು, ಹಾಗೆ
1: ಹೌದು
0: ಸಂಗೀತ ವಿಶ್ವ ಸಂಗೀತ ದಿನ ಅಂತ ಕೂಡ
1: ಹೌದು
0: ಕರೀತಾರೆ,
1: ಹೌದು
0: ಅದಕ್ಕಾಗಿ ಕೇಳ್ತಾ ಇದ್ದೀರಾ ಗೀತೆನ?
1: ಮೇಡಮ್.
0: ಆಗಲಿ, ಬೇರೆ ಕಾರ್ಯಕ್ರಮಗಳು, ಯಾವ ಕಾರ್ಯಕ್ರಮಗಳು ಇಷ್ಟ ನಮ್ಮ FM ನಲ್ಲಿ ಬರುವಂಥದ್ದು?
1: ಎಲ್ಲಾನು ಕೇಳ್ತೀನಿ ಮೇಡಮ್, ಎಲ್ಲ
0: ಹ್ಞೂ
1: ಇಷ್ಟ. ಗೇಮ್ ಶೋ ಅಲ್ಲಿ ಭಾಗವಹಿಸ್ತೀನಿ, ಮತ್ತೆ
0: ಹ್ಞೂ
1: ಒಂದಿರಣ,
0: ಹ್ಞೂ ಹ್ಞೂ
1: ಮತ್ತೆ ಬುಧವಾರ ಬರುತ್ತಲ್ಲ ಅದು ಕೇಳ್ತೀನಿ, ಗುರುವಾರನು ಬರ್ತಾ ಅಲ್ಲಿ ಅದನ್ನು ಕೇಳಿ, ಶುಕ್ರವಾರ ಬರುತ್ತೆ ಕಾಮನೆ ಬಿಲ್ಲು ಅದು ಚೆನ್ನಾಗಿದೆ.
0: ಒಟ್ಟಿನಲ್ಲಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸಾಮಾನ್ಯವಾಗಿ 11 ಗಂಟೆಗೆ ಪ್ರಸಾರ ಆಗೋ ಕಾರ್ಯಕ್ರಮ ಎಲ್ಲ ಕೇಳ್ತೀರ ಅಂತಾಯ್ತು.
1: ಎಲ್ಲ ಕೇಳ್ತೀನಿ ಮೇಡಮ್.
0: ಹ್ಞೂ ಹ್ಞೂ
1: ನಮ್ಮೂರ ಹೆಸರು,
0: ಹ್ಞೂ ಹ್ಞೂ
1: ಭಾನುವಾರ ಮಕ್ಕಳ ಕಾರ್ಯಕ್ರಮಗಳಂತೂ ತುಂಬಾ ಚೆನ್ನಾಗಿರುತ್ತೆ ಮೇಡಮ್,
0: ಹ್ಞೂ ಹ್ಞೂ ಹ್ಞೂ
1: ಕಥೆಗಳು, ಹಾಡುಗಳು, ಪುಟ್ ಪುಟ್ ಮಕ್ಕಳು ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಮೇಡಮ್.
0: ಹ್ಞೂ ಹೌದಲ್ವಾ, ಮಕ್ಕಳು
1: ಹೌದು
0: ಯಾರನ್ನಾರು ಸೆಳೆದು ಬಿಡ್ತಾರೆ.
1: ಹೌದು ಮೇಡಮ್.
0: ಹಾಂ, ಆಗಲಿ ಪದ್ಮಾ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ
1: ನಮಸ್ತೆ ಮೇಡಮ್.
0: ಆನಂದಿಸಿ. ನಮಸ್ತೆ. ಸಂಭ್ರಮ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ರಮೇಶ್ ಚಂದ್ರ, ಅನುರಾಧ ಶ್ರೀರಾಮ್ ಹಾಗೂ ಸಂಗಡಿಗರು ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
1: ಸುತ್ತಮುತ್ತ?

0: ಹಲೋ, ನಮಸ್ತೆ ಆಕಾಶವಾಣಿ.
1: ನಮಸ್ಕಾರ ಮೇಡಮ್. ಜೆ ಪಿ ನಗರದಿಂದ ಚಿಕ್ಕಮಂಟಯ್ಯ ಮಾಡುವ ನಮಸ್ಕಾರಗಳು.
0: ಚಿಕ್ಕಮಂಟಯ್ಯ ಅವರೇ, ನಮಸ್ತೆ ನಿಮಗೂ ಕೂಡ. ಹೇಳಿ.
1: ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್?
0: ಹಾ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ?
1: ಹಾ, ಚೆನ್ನಾಗಿದ್ದೀವಿ ಮೇಡಮ್, ಚೆನ್ನಾಗಿದೆ.
0: ಹೇಳಿ
1: ಮೇಡಮ್.
0: ಸರ್.
1: ಇದು ಮನೆಯ ಮಂತ್ರಾಲಯದಿಂದ ಜೇಸುದಾಸ್ ಆಡ್ರದು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಆ ಸಾಂಗ್ ಹಾಕಿದ್ದು.
0: ಹ್ಮ್, ಚೆನ್ನಾಗಿ ಹಾಡ್ತಿರಲ್ಲ, ಅಭ್ಯಾಸ ಮಾಡ್ತೀರಾ ಮನೇಲಿ ಹಾಗೆ?
1: ಮೇಡಮ್ ಎಲ್ಲ ಆಕಾಶವಾಣಿ ಕೇಳಿ ಕೇಳಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ ಮೇಡಮ್.
0: ಓ, ಆಕಾಶವಾಣಿಲಿ ಬರೋ ಗೀತೆಗಳನ್ನ ಕೇಳಿ ಹಾಡ್ತಾ ಹಾಡ್ತಾ ಕಲ್ತ್ಕೊಂಡಿದ್ದೀರಾ?
1: ಮೇಡಮ್ ಹೌದು ಮೇಡಮ್.
0: ಬಹಳ ಬಹಳ ಸಂತೋಷ ಚಿಕ್ಕಮಂಟಯ್ಯ ಅವರೇ.
1: ಹಾ,
0: ನಿಮ್ಮ
1: ಥ್ಯಾಂಕ್ ಯು
0: ಮೆಚ್ಚಿನ
1: ಮೇಡಮ್.
0: ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ.

0: नमस्ते
1: नमस्ते मैडम।
0: ಕೆಜೆ ಯೇಸುದಾಸ್, ಎಸ್ ಜಾನಕಿ, ರಮೇಶ್ ಹಾಗೂ ಮಂಜುಳಾ ಅವರ ಧ್ವನಿಗಳಲ್ಲಿ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯ ಸಾಹಿತ್ಯ ಶ್ರೀ ಉದಯಶಂಕರ್ ಅವರದು, ಸ್ವರ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

0: ಹಲೋ, ನಮಸ್ತೆ. ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ಹಲೋ,
0: ನಮಸ್ತೆ,
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ಮೇಡಮ್ ಮಯೇ.

0: ಹೊಸೂರು ಶಿಕಾರಿಪುರದಿಂದ
1: ಶಿಕಾರಿಪುರದಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಹೇಳಿ ಹೇಳಿ, ಯಾವ ಚಿತ್ರದ ಗೀತೆಗಾಗಿ ಕರೆ ಮಾಡಿದ್ದೀರಾ?
0: ಮೇಡಮ್, ನನಗೆ ಶೃಂಗಾರ ಕಾವ್ಯ ಫಿಲಂ ಇಂದ ಮೇಡಮ್. ಹಲೋ,
1: ಶೃಂಗಾರ ಕೇಳಿಸ್ತಾ ಇದೆ, ಮಾತಾಡಿ. ಶೃಂಗಾರ ಕಾವ್ಯ,
0: ಶೃಂಗಾರ ಕಾವ್ಯ ಫಿಲಂ ಇಂದ ಮೇಡಮ್. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಸಾಂಗ್ ಮೇಡಮ್.
1: ಹಾ ಹಾ ಹಾ, ಬಹಳ ಇಷ್ಟನ ಗೀತೆ.
0: ಗೀತೆನೂ ಇಷ್ಟ ಮೇಡಮ್. ಇವತ್ತು ಹಂಸಲೇಖ ಅದು ರಚನೆ ಮಾಡಿದ್ ಮೇಡಮ್, ಸಂಗೀತ ನೀಡಿದ್ದು. ಹಾಗಾಗಿ ಇವತ್ತು ಅವ್ರದ್ದು ಜನ್ಮದಿನ ಇದೆ ಮೇಡಮ್.
1: ಓಕೆ, ಅದಕ್ಕಾಗಿ ಹಂಸಲೇಖ ಅವ್ರ ಗೀತೆನ ಆಯ್ಕೊಂಡಿದ್ದೀರಾ, ಕೇಳೋಣ ಅಂತ.
0: ಹೌದೌದು ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್ ಮೆಲೋಡಿ.
1: ಗೀತೆನೂ ಚೆನ್ನಾಗಿದೆ. ಆಗ್ಲಿ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ. ಹೀಗೆ FM 100.6 ಬರುವಂತ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಸಂದೇಶಗಳು ಕೂಡ ಕಳಿಸ್ತೀರಾ?
0: ಹೌದೌದು ಮೇಡಮ್.
1: ಓಕೆ ಓಕೆ, ಕೇಳ್ತಾ ಇರಿ. ಹಾಗೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಶೃಂಗಾರ ಕಾವ್ಯ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದುವರೆಗೆ ಕರೆಗೊಂದು ಗೀತೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಹಾಗೂ ಕೇಳಿದಂಥ ಎಲ್ಲ ಶ್ರೋತೃಗಳಿಗೆ ವಂದನೆಗಳು.

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11ರಿಂದ 12ರವರೆಗೆ. ಮರಿದೆ ಕೇಳ್ತೀರಾ ಅಲ್ವಾ?

ಕೇಳುಗರೇ ಗಮನಿಸಿ, ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ಕೊಳಲು ವಾದನವಿದೆ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾ ಎ.ಎಸ್. ಶಂಕರನಾರಾಯಣ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ. ಶ್ರೋತೃಗಳೇ, ಕಾರ್ಯಕ್ರಮದ ಮೊದಲಿಗೆ ಜಯಚಾಮರಾಜ ಒಡೆಯರ್ ಅವರ ಕೃತಿ ಶ್ರೀ ಮಹಾಗಣಪತಿಂ, ರಾಗ ಅಠಾಣ, ಆದಿತಾಳ

ಜಯಚಾಮರಾಜ ಒಡೆಯರವರ. ಈಗ ಶ್ಯಾಮಶಾಸ್ತ್ರಿಗಳ ರಚನೆ ಮಾಯಮ್ಮ, ಆಹಿರಿ ರಾಗ ಆದಿತಾಳದಲ್ಲಿ.

ಕಾರ್ಯಕ್ರಮದ ಕಡೆಗೆ ಲಾಲ್ಗುಡಿ ಜಿ ಜಯರಾಮನ್ ಅವರ ರಚನೆ ತಿಲ್ಲಾನ ಮಾಂಡ್ ರಾಗ ಆದಿತಾಳದಲ್ಲಿ

0: ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ ಪ್ರಸಾರವಾಯಿತು.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು,
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ,
2: ಕಸ್ತೂರಿ ಮಾತ್ರೆ ತಿನ್ನಿ.
3: ನಾಕರಿಗೆ ಜೈ ಎನ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ದಿಲ್ ಹೇ ತುಮ್ಹಾರಾ ಚಿತ್ರದ ಗೀತೆಯನ್ನು ಅಲ್ಕಾ ಯಾಜ್ಞಿಕ್, ಕುಮಾರ್ ಸಾನು ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಗಳಲ್ಲಿ. ಸಮೀರ್ ಅವರ ಸಾಹಿತ್ಯ, ಸಂಗೀತ ನದೀಮ್ ಶ್ರವಣ್ ಅವರದು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ದೋ ದಿಲ್ ಚಿತ್ರದ ಗೀತೆಯನ್ನು ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ. ಕೈಫಿ ಅಜ್ಮಿ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಮಾಡಿದ್ದಾರೆ ಹೇಮಂತ್ ಕುಮಾರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿಯವರ ಧ್ವನಿಗಳಲ್ಲಿ ದೋ ರಾಸ್ತೆ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಆನಂದ್ ಬಕ್ಷಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ

0: ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕಾರ್ಯಕ್ರಮದ ಕಡೆಗೆ ಸಾಥಿಯ ಚಿತ್ರದ ಗೀತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 11:15. ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಸಖಿ ತೇಜಸ್ವಿನಿ ಗಿರೀಶ್. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ. ಪ್ರಸ್ತುತಿ ಸಹನಾ.

ಕೇಳುಗರಿಗೆಲ್ಲ ನಮಸ್ಕಾರ. ವರ್ತಮಾನ ವೃತ್ತಾಂತ ಈ ಒಂದು ಹೊಸ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ. ಏನಪ್ಪಾ ಇದು ಈ ಕಾರ್ಯಕ್ರಮ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಿ. ಹೌದು, ಸುದ್ದಿಯ ಹಿಂದಿನ ಕಥೆ. ಈ ಹೆಸರೇ ಹೇಳುವ ಹಾಗೆ ಒಂದು ಸುದ್ದಿಯನ್ನು ಯಾವುದೇ ಸಂಪಾದಕರು, ವರದಿಗಾರರು ಪತ್ರಿಕೆಯಲ್ಲಿ ಲೇಖನ ಪ್ರಕಟ ಮಾಡೋದಕ್ಕಿಂತ ಮುಂಚೆ ಅದರ ಹಿಂದೆ ಎಷ್ಟು ಶ್ರಮ ಹಾಕಿರ್ತಾರೆ, ಎಷ್ಟು ದಿನಗಳ ಕಾಲ ಕೆಲಸ ಮಾಡಿರ್ತಾರೆ, ಎಷ್ಟು ತಿಂಗಳುಗಳ ಕಾಲ ಕೆಲಸ ಮಾಡಿರ್ತಾರೆ, ಎಷ್ಟೋ ಬಾರಿ ವರ್ಷಗಳ ಕಾಲ ಕೆಲಸ ಮಾಡಿ ಒಂದು ಲೇಖನವನ್ನು ಪ್ರಕಟ ಮಾಡಿರ್ತಾರೆ. ಅದು ಕೂಡ ಬಹಳ ಸಂಕ್ಷಿಪ್ತವಾಗಿ. ಅದರ ಹಿಂದೆ ಎಷ್ಟೋ ಕಥೆ ಇರುತ್ತೆ, ಹಾಗೆ ಅವರ ಶ್ರಮ ಬಹಳಷ್ಟಿರುತ್ತೆ. ಸೊ ಈ ಎಲ್ಲದರ ಕುರಿತಾಗಿ ಒಂದು ಸಣ್ಣ ಪ್ರಯತ್ನ. ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಲೇಖನಗಳನ್ನು ಬರೆದು ಪ್ರಕಟ ಮಾಡಿರ್ತಾರೆ ಆ ವರದಿಗಾರರ ಬಳಿ ನೇರವಾಗಿ ಮಾತನಾಡಿ ಅವರ ಹತ್ತಿರನೇ ಅವರ ಆ ಒಂದು ಸುದ್ದಿಯ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ ಅಲ್ವಾ? ಹಾಗೆಯೇ ಕೇಳುಗರೇ, ನಿಮಗೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸೋದಕ್ಕೆ ನಾನು ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದರೆ, ಆನ್ಲೈನ್ನಲ್ಲಿ ಯಾವುದೇ ಪದಾರ್ಥಗಳನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಕಾಯ್ದಿರಿಸೋದಕ್ಕೆ ಮುಂಚೆ ಆನ್ಲೈನ್ನಲ್ಲಿ ಬುಕ್ ಮಾಡಬೇಕಾ ಅಥವಾ ಆಫ್ಲೈನ್ನಲ್ಲಿ ಆ ಒಂದು ಪದಾರ್ಥಗಳನ್ನ ಕೊಂಡುಕೊಳ್ಳೋದು ಸರಿನಾ, ಆನ್ಲೈನಾ ಅಥವಾ ಆಫ್ಲೈನಾ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಮೂಲಕ ನೀವು ನಮಗೆ ಕಳಿಸಬಹುದು. ಸಂದೇಶಗಳನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480858253. ಏನಪ್ಪಾ ಇದು ಪ್ರಶ್ನೆ ಇಷ್ಟು ವಿಭಿನ್ನವಾಗಿದೆ, ಇದ್ದಕ್ಕಿದ್ದ ಹಾಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೊಳ್ತಾ ಇರಬಹುದು. ಹೌದು, ಈ ಒಂದು ಪ್ರಶ್ನೆಯನ್ನು ಕೇಳಿದ್ರ ಹಿಂದೆ

0: ಒಂದು ಸಣ್ಣದಾದಂತಹ ಆಸಕ್ತಿದಾಯಕವಾದಂತಹ ಕಥೆ ಇದೆ. ಅದೇನು ಅಂತ ಸದ್ಯದಲ್ಲೇ ನಾನು ಹೇಳ್ತೀನಿ. ಸದ್ಯದಲ್ಲೇ ಅಂತ ಹೇಳಿದ್ರೆ ಈಗ ಒಬ್ಬರು ವರದಿಗಾರರನ್ನ ಮಾತನಾಡಿಸ್ತೀನಿ. ಅವ್ರ ಹತ್ರ ಮಾತನಾಡಿಸಿದ ನಂತರ ಈ ಒಂದು ನಾನು ನಿಮಗೆ ವಾಟ್ಸ್ಆ್ಯಪ್ ಪ್ರಶ್ನೆಯನ್ನು ಏನು ಕೇಳಿದ್ದೀನಿ, ಆ ಪ್ರಶ್ನೆಯ ಹಿಂದಿನ ಕಥೆ ಏನು ಅಂತಲೂ ಕೂಡ ತಿಳಿಸ್ತೀನಿ. ಹಾಗೆ ಈಗ ಒಬ್ಬರು ವರದಿಗಾರರನ್ನ ಮಾತನಾಡಿಸೋದಕ್ಕೆ ಮುಂಚೆ ಮೈಸೂರಿನ ಹಿರಿಯ ಪತ್ರಕರ್ತರಾದಂತಹ ಅಂಶಿ ಪ್ರಸನ್ನ ಕುಮಾರ್ ಅವರು ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಕಳೆದ 4 ದಶಕಗಳಿಂದ ಮೈಸೂರು ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಯಾಗಿದ್ದಾಗಲೇ 80ರ ದಶಕದಲ್ಲಿ ಪತ್ರಿಕೋದ್ಯಮ ಪ್ರವೇಶಿಸಿದಂತಹ ಅವರು ಆಂದೋಲನ ಪತ್ರಿಕೆಯ ಮೂಲಕ ಪ್ರಸಿದ್ಧಿಗೆ ಬಂದವರು. ಕಳೆದ 31 ವರ್ಷಗಳಿಂದ ನಾಡಿನ ಪ್ರಭಾವಿ ಪತ್ರಿಕೆಯಾದಂತಹ ಕನ್ನಡ ಪ್ರಭಾ ಮೈಸೂರು ವಿಭಾಗದ ಮುಖ್ಯಸ್ಥರಾಗಿ ಪ್ರಸ್ತುತ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಂಪರ್ಕ ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯ ಕ್ರೀಡಾ ಮಂಡಳಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಜೆಎಸ್ಎಸ್ ವಾರ್ತಾಪತ್ರ ಸಂಪಾದಕೀಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಇವರಿಗೆ 100+ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಪತ್ರಿಕೋದ್ಯಮದ ಜೊತೆ ಜೊತೆಗೆ ಲೇಖಕರಾಗಿ 26 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇನ್ನೂ ಹಲವು ಕೃತಿಗಳು ಪ್ರಕಟಣೆಗೆ ಸಿದ್ಧವಾಗ್ತಾ ಇದೆ. ಇದಲ್ಲದೆ ಇತರೆ 100ಕ್ಕೂ ಹೆಚ್ಚು ಕೃತಿಗಳು ವಿಶೇಷ ಸಂಚಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟವಾಗಿವೆ. ಇದಲ್ಲದೆ 6,000ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಕನ್ನಡ ಪ್ರಭಾ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿರುವ ಹಿರಿಯ ಪತ್ರಕರ್ತರಾದಂತಹ ಅಂಶಿ ಪ್ರಸನ್ನ ಕುಮಾರ್ ಅವರ ಒಂದು ಸಂದೇಶವನ್ನು ಇದೀಗ ಕೇಳೋಣ.
1: ಮೈಸೂರು ಆಕಾಶವಾಣಿ ವರ್ತಮಾನ ವೃತ್ತಾಂತ ಸುದ್ದಿಯ ಇಂದಿನ ಕತೆ ಹೊಸ ಕಾರ್ಯಕ್ರಮ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಈ ಸರಣಿಗೆ ನನ್ನ ಶುಭಾಶಯಗಳು. 10 ಹಲವು ನೂತನ ಕಾರ್ಯಕ್ರಮಗಳನ್ನು ರೂಪಿಸಿ ಶ್ರೋತೃಗಳ ಗಮನ ಸೆಳೆದಿರೋದು ಮೈಸೂರು ಆಕಾಶವಾಣಿ. ಇದೀಗ ಆಯ್ದ ಸುದ್ದಿಗಳ ಕುರಿತಾದ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೆ. ಈ ವಿನೂತನ ಸರಣಿ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಸಾಮಾನ್ಯವಾಗಿ ಸಂಪಾದಕರಾಗಲಿ ವರದಿಗಾರರಾಗಲಿ ಯಾವುದಾದ್ರೂ ಒಂದು ಸುದ್ದಿ ಮಾಡಬೇಕಾದ್ರೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ, ಜೊತೆಗೆ ಶ್ರಮ ಕೂಡ ಇರುತ್ತೆ. ಯಾಕಂದರೆ ಮಾಡೋ ಸುದ್ದಿಗಳು ನೈಜವಾಗಿರಬೇಕಾಗುತ್ತೆ, ನಿಖರವಾಗಿರಬೇಕಾಗುತ್ತೆ, ಮಾಹಿತಿ ಕೂಡ ಕರೆಕ್ಟಾಗಿ ಇರಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಮಾತ್ರ ಓದುಗರನ್ನು ನಾವು ತಲುಪಲಿಕ್ಕೆ ಸಾಧ್ಯ. ಅಲ್ಲದೆ ಈ ಸುದ್ದಿ ಮೂಲಕ ಸಂಬಂಧಪಟ್ಟವರು ಅಂದರೆ ಸರ್ಕಾರ ಅಥವಾ ಅಧಿಕಾರಿಗಳ ಗಮನ ಸೆಳೆದು ನೊಂದವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದು, ಇಲ್ಲವೇ ಅಗತ್ಯ ಮೂಲಸೌಕರ್ಯಗಳನ್ನು ಕೂಡ ಒದಗಿಸ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ನಂತರ ಪತ್ರಿಕಾರಂಗವನ್ನು 4ನೇ ಅಂಗ ಅಂತೇಳಿ ಅನೌಪಚಾರಿಕವಾಗಿ ಗುರುತಿಸಲಾಗ್ತದೆ. ಈಗಿನ ಮಾತ್ರಕ್ಕೆ ಪತ್ರಕರ್ತರಿಗೆ ವಿಶೇಷ ಅಧಿಕಾರ ಇದೆ ಅಂತೇಳಿ ಭಾವಿಸಬೇಕಾಗಿಲ್ಲ. ಭಾರತದ ಸಂವಿಧಾನದ ಪ್ರಕಾರ ಎಲ್ಲ ಪ್ರಜೆಗಳಿಗೂ ಇರುವಂತೆಯೇ ಪತ್ರಕರ್ತರಿಗೂ ಕೂಡ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಇದೆ. ಅದನ್ನು ಬಳಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ದಾಖಲೆಗಳಿಲ್ಲದೇ ನಾವು ಸುದ್ದಿ ಮಾಡುವಾಗಿಲ್ಲ, ವಿನಾಕಾರಣ ಯಾರನ್ನೂ ತೇಜವಾದೆ ಮಾಡುವಾಗಿಲ್ಲ. ಹೀಗಾಗಿ ಪಕ್ಕ ಒಂದು ಸುದ್ದಿಯನ್ನು ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ಇರುತ್ತೆ, ಸಿದ್ಧತೆಗಳಿರುತ್ತೆ, ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ, ಸಂಬಂಧಪಟ್ಟವ್ರನ್ನ ಕೂಡ ನಾವು ಭೇಟಿ ಮಾಡಬೇಕಾಗುತ್ತೆ ಅಥವಾ ಅವ್ರನ್ನ ದೂರವಾಣಿ ಮೂಲಕ ಕೂಡ ಸಂಪರ್ಕ ಮಾಡಬೇಕಾಗುತ್ತೆ. ಸೊ ನಾನು ಲಾಸ್ಟ್ 4 ಡಿಕೇಡ್ಸಿಂದ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರ ಪ್ರಕಾರ ಹಲವಾರು ಈ ರೀತಿಯ ಸುದ್ದಿಗಳನ್ನು ನಾನು ಮಾಡಿದ್ದೀನಿ. ಅದರಲ್ಲಿ ಒಂದು HD ಕೋಟೆ ತಾಲೂಕಿನ ಒಂದು ಪುಟ್ಟ ಬಾಲಕನಿಗೆ ಹೃದಯದಲ್ಲಿ ರಂಧ್ರ ಆಗಿತ್ತು. ಅವನ ಬಗ್ಗೆ ಪತ್ರಿಕೆಯಲ್ಲಿ ಬರೆದಾಗ ಸಾಕಷ್ಟು ಜನ ಸಮಾಜ ಸ್ಪಂದಿಸಿತು. ಅದೇ ರೀತಿ 3-4 ಜನ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡಲಿಕ್ಕೆ ಸಹಾಯ ಆಗಿದೆ. ಒಬ್ಬ ವಿದ್ಯಾರ್ಥಿ ವೈದ್ಯ ಆಗಲಿಕ್ಕೂ ಕೂಡ ಸಮಾಜ ನೆರವು ಆಗಿದೆ. ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಅವಲಂಬಿತ ಮಕ್ಕಳಿಗೆ ಕಾರ್ಖಾನೆಗಳಲ್ಲಿ ನೌಕರಿ ಕೊಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಅದೇ ರೀತಿ ಒಂದು ವಿಕ್ರಾಂತ್ ಕಾರ್ಮಿಕ ಸತ್ಯದೇವ್ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯೇ ಒಂದು ಆರೋಪಿ ಅಂತ ಬಂದಾಗ ಆ ಪ್ರಕರಣದ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನು ಮಾಡಿದಾಗ ಅದು ಮೈಸೂರಿನಿಂದ ದೆಹಲಿಯ ಸುಪ್ರೀಂ ಕೋರ್ಟ್ವರೆಗೂ ಆ ಕೇಸ್ ಹೋಯಿತು. ಅದೇ ರೀತಿ ಕಾಡುಗಳ ವೀರಪ್ಪನ ಕೃತ್ಯಗಳ ಬಗ್ಗೆ ವರದಿ ಮಾಡಿದಾಗಲೂ ಕೂಡ ಸಮಾಜದ ಗಮನವನ್ನು ಸೆಳೆದಿದೆ. HD ಕೋಟೆ ತಾಲೂಕು ದೊಡ್ಡದಳ್ಳಿ ಹಾಡಿಯಲ್ಲಿ ಹಸಿವಿನಿಂದ 5 ಸಾವು, ರೈಲ್ವೆ ಟಿಕೆಟ್ ಮೇಲೆ ಕನ್ನಡ ಬಳಸೋ ಬಗ್ಗೆ ಮಾಡಿದ ವರದಿ ಲೋಕಸಭೆಯಲ್ಲಿ ಕೂಡ ಸದ್ದು ಮಾಡಿದೆ. ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ರೈಲ್ವೆ ಟಿಕೆಟ್ ಮೇಲೆ ಕನ್ನಡ ಭಾಷೆಯನ್ನು ಮುದ್ರಿಸಬೇಕು ಎಂಬ ನಿರ್ಣಯ ಕೂಡ ಆಗಿದೆ. ಹೀಗೆ ಒಂದು ಸುದ್ದಿಯನ್ನು ಮಾಡಲಿಕ್ಕೆ ಸಾಕಷ್ಟು ಆಯಾಮಗಳಿರುತ್ತೆ, ಸಾಕಷ್ಟು

0: ಅಪ್ಲಿಕೇಶನ್ಗಳನ್ನು ಮಾಡಬೇಕಾಗುತ್ತೆ, ಸಾಕಷ್ಟು ದಾಖಲಾತಿಗಳನ್ನು ಮಾಡಬೇಕಾಗುತ್ತೆ. ಇಂಥ ಒಂದು ಸುದ್ದಿಯ ವರ್ತಮಾನದ ವೃತ್ತಾಂತವನ್ನು, ಸುದ್ದಿಯ ಹಿಂದಿನ ಕಥೆಯನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಮಸ್ಕಾರ.
1: ಮೈಸೂರಿನ ಹಿರಿಯ ಪತ್ರಕರ್ತರಾದಂತಹ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಒಂದು ಶುಭ ಹಾರೈಕೆಗೆ ಅಂತ ಹೇಳ್ತಾ, ಕೇಳುಗ್ರೆ, ನಿಮಗೆ ವಾಟ್ಸ್ಆ್ಯಪ್ ಪ್ರಶ್ನೆಯನ್ನು ನಾನೊಂದನ್ನು ಕೇಳಿದ್ದೀನಿ. ಆದರೆ ಬಹಳಷ್ಟು ಜನ ವಾಯ್ಸ್ ಮೆಸೇಜನ್ನು ಕಳಿಸ್ತಾ ಇದ್ದೀರಾ, ಅಂದರೆ ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ಆ ರೀತಿ ಕಳಿಸೋದು ಬೇಡ, ಟೈಪ್ ಮಾಡಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಪ್ರಶ್ನೆ ಗೊತ್ತಾಗಿಲ್ಲ ಅಂತಂದರೆ ಮತ್ತೊಮ್ಮೆ ಹೇಳಿಬಿಡ್ತೀನಿ, ಆನ್ಲೈನ್ನಲ್ಲಿ ಅಥವಾ ಆಫ್ಲೈನ್ನಲ್ಲಿ ಯಾವುದು ಸೂಕ್ತ ನಿಮಗೆ, ಯಾವುದೇ ಪದಾರ್ಥಗಳನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಕಾಯ್ದಿರಿಸೋದಕ್ಕೆ, ಯಾವುದೇ ಸರ್ವಿಸ್ ಅದನ್ನು ಅಪಾಯಿಂಟ್ಮೆಂಟ್ ತಗೊಳ್ತಾರಲ್ಲ ಇವಾಗ, ಸೊ ಆ ರೀತಿ ಅದನ್ನು ಕಾಯ್ದಿರಿಸೋದಕ್ಕೆ ಅಥವಾ ಬುಕ್ ಮಾಡೋದಕ್ಕೆ ಪದಾರ್ಥಗಳನ್ನು ಕೊಂಡುಕೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯ ಆನ್ಲೈನ್ ಒಳ್ಳೆಯದ ಅಥವಾ ಆಫ್ಲೈನ್ ನಿಮಗೆ ಸೂಕ್ತನ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಆನಂತರ ಒಬ್ಬರು ವರದಿಗಾರರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾರೆ, ನಿಮ್ಮ ಜೊತೆ ಅವರ ಒಂದು ಸುದ್ದಿಯ ಹಿಂದಿನ ಕಥೆಯನ್ನು ಹಂಚಿಕೊಳ್ತಾರೆ.

0: ಕೇಳುವರೆ, ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಈ ಒಂದು ಹೊಸ ಕಾರ್ಯಕ್ರಮವನ್ನ ನೀವೆಲ್ಲರೂ ಆಲಿಸ್ತಾ ಇದ್ದೀರಾ. ಹೇಳಿದೆ, ಒಬ್ರು ವರದಿಗಾರರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾರೆ, ಅವರ ಒಂದು ಕಥೆಗಳ ಬಗ್ಗೆ ನಿಮ್ಮ ಬಳಿ ಹಂಚಿಕೊಳ್ತಾರೆ ಅಂತ ಹೇಳಿ. ಎಂ ಟಿ ಯೋಗೇಶ್ ಕುಮಾರ್ ಅಂತ ಹಿರಿಯ ವರದಿಗಾರರು, ಸ್ಟಾರ್ ಆಫ್ ಮೈಸೂರು ಹಾಗೆ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ತಾಲೂಕು ಮೂಡಲಹುಂಡಿ ಗ್ರಾಮದ ಎನ್ ಸರೋಜಮ್ಮ, ಎಂ ಟಿ ಗೌಡ ದಂಪತಿಯವರ ಪುತ್ರರಾಗಿರುವ ಎಂ ಟಿ ಯೋಗೇಶ್ ಕುಮಾರ್ ಇವರು ಮೈಸೂರಿನ ಪತ್ರಿಕಾ ಕ್ಷೇತ್ರದಲ್ಲಿ ಕಳೆದ 22 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಹಾರಾಜ ಪದವಿ ಕಾಲೇಜಿನಲ್ಲಿ ಜರ್ನಲಿಸಂ, ಕ್ರಿಮಿನಾಲಜಿ ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಪದವಿ ವ್ಯಾಸಂಗ ಮಾಡಿದ ಬಳಿಕ 2003 ಹಾಗೂ 2004 ಕನ್ನಡಿಗರ ಪ್ರಜಾನುಡಿ ಹಾಗೂ ಮೈಸೂರು ಮೇಲ್ಪತ್ರಿಕೆ ಮೂಲಕ ಪತ್ರಿಕಾ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. 2008 ಸ್ಟಾರ್ ಆಫ್ ಮೈಸೂರು ಹಾಗೂ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಂಟಿವೈ ಎಂದೇ ಕರೆಯಲ್ಪಡುವ ಎಂ ಟಿ ಯೋಗೇಶ್ ಕುಮಾರ್ ಅವರು ಪ್ರಸ್ತುತ ಹಿರಿಯ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಅದರಲ್ಲೂ ವನ್ಯಜೀವಿಗಳಿಗೆ ಸಂಬಂಧಿಸಿದ ವರದಿಗಾರಿಕೆಯಲ್ಲಿ ಛಾಪು ಮೂಡಿಸಿದ್ದಾರೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಪತ್ರಕರ್ತರ ಸಂಘದ ನಿರ್ದೇಶಕರಾಗಿ ಮೊದಲ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರೈತರತ್ನ ಪ್ರಶಸ್ತಿ, ಸಂಗೊಳ್ಳಿ ರಾಯಣ್ಣ, ಕನಕರತ್ನ, ಮಾಧ್ಯಮ ರತ್ನ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಎಂ ಟಿ ಯೋಗೇಶ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹಲೋ ಎಂ ಟಿ ಯೋಗೇಶ್ ಕುಮಾರ್. ಹಲೋ.
1: ಹಲೋ,
0: ನಮಸ್ತೆ ಯೋಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಮೇಡಮ್.
0: ಓಕೆ, ಹೇಳಿದೆ ಈಗಾಗಲೇ ನಿಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ನಮ್ಮ ಕೇಳುಗರಿಗೆ. ಹಾಗೆ ಈಗ ನೀವು ಈ ಒಂದು ವರದಿಗಾರರಾಗಿ ಈ ಒಂದು ಕ್ಷೇತ್ರಕ್ಕೆ ಯಾಕೆ ಬಂದ್ರಿ, ಈ ಒಂದು ವೃತ್ತಿಯನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ?
1: ಓಕೆ ಮೇಡಮ್, ನಾನು ಈ ಹಿಂದೆ ಪಿ ಯು ಸಿ ನಲ್ಲಿ ಓದಂತ ಸಂದರ್ಭದಲ್ಲಿ, ಅಂದ್ರೆ ಶಾಲಾ ಅವಧಿಯಲ್ಲಿ ನನಗೆ ಪತ್ರಿಕೆಯನ್ನ ಓದುವಂತಹ ಹವ್ಯಾಸ ನನಗೆ ಇತ್ತು. ಸೊ ಹಾಗಾಗಿ ಪತ್ರಿಕೆಗಳಲ್ಲಿ ಬರ್ತಕ್ಕಂತಹ ಸುದ್ದಿಗಳನ್ನ ಆಗ್ಬೋದು, ಬೇರೆ ಬೇರೆ ವಿಧದ ಸುದ್ದಿಗಳು, ಅದು ಕ್ರೈಮ್ ಆಗ್ಬೋದು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತ ಸುದ್ದಿ ಆಗ್ಬೋದು, ಈ ತರ ಬೇರೆ ಬೇರೆ ವಿಭಾಗದ ಸುದ್ದಿಗಳನ್ನ ಓದುವಂತಹ ಮತ್ತೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರ್ತಕ್ಕಂತ ಸುದ್ದಿಯನ್ನ ವ್ಯತ್ಯಾಸವನ್ನ ಗಮನಿಸುವಂತಹ ಒಂದು ಹವ್ಯಾಸ ನನಗೆ ಇತ್ತು. ಮತ್ತೆ ಶಾಲಾ ವಿದ್ಯಾರ್ಥಿ ದೆಸೆಯಿಂದಲೇ ಇತ್ತು. ಇದ್ರ ಜೊತೆಗೆ ನಮ್ಮ ಮನೆಯಲ್ಲೇ ಕೂಡ ಇಬ್ರು ಜರ್ನಲಿಸ್ಟ್ ಇರೋದ್ರಿಂದ ಅವ್ರ ಪ್ರಭಾವ ನನ್ಗೆ ಜರ್ನಲಿಸ್ಟ್ ಆಗ್ಬೇಕು ಅಂತ. ಇದು ಆಕಸ್ಮಿಕವಾಗಿ ನಾನು ಪದವಿ ಸೇರುವಂತ ಸಂದರ್ಭದಲ್ಲಿ ಜರ್ನಲಿಸಂ ಸೇರುವಂತ ಪರಿಸ್ಥಿತಿ ಬಂತು. ಈಗ ಅದೇ ನನಗೆ ಇಷ್ಟವಾದಂತಹ ವೃತ್ತಿಯಾಗಿ ನಾನು ಕಳೆದ 22 ನಡ್ಸ್ಕೊಂಡು ಬರ್ತಾ ಇದ್ದೀನಿ.
0: ಖಂಡಿತ ಯೋಗೇಶ್ ಅವರೇ, ಸಾವಿರಾರು ಲೇಖನಗಳನ್ನ ನೀವು ಬರೆದಿದ್ದೀರಿ, ಹಾಗೆ ನೀವೇ ಹೇಳಿದ ಹಾಗೆ, ಅಂದ್ರೆ ನಾನೀಗ ಹೇಳದ್ನಲ್ಲ, ನಿಮಗೆ ವನ್ಯಜೀವಿ ಇದರಲ್ಲಿ ಬಹಳ ಆಸಕ್ತಿ ಅಂತ ಹೇಳಿ. ಸೊ ಫೋಟೋಗ್ರಫಿ ಕೂಡ ನೀವು ಶುರು ಮಾಡಿದ್ರಿ, ಹಾಗೆ ಬಹಳಷ್ಟು ಫೋಟೋಸ್ಗಳನ್ನ, ಛಾಯಾಚಿತ್ರಗಳನ್ನ ತೆಗೆದಿದ್ದೀರಾ, ಅದರ ಕುರಿತಂತೆ ಬಹಳಷ್ಟು ಲೇಖನಗಳನ್ನ ಬರೆದಿದ್ದೀರ. ಅದರಲ್ಲಿ ಈ ಕಪ್ಪು ಚಿರತೆ ಕುರಿತಾಗಿ ನೀವು ಛಾಯಾಚಿತ್ರವನ್ನು ತೆಗೆದಿದ್ದೀರಾ, ಹಾಗೆ ಲೇಖನವನ್ನು ಕೂಡ ಬರೆದಿದ್ದೀರಾ. ಸೊ ಆ ಒಂದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
1: ಹೌದು ಮೇಡಮ್, ಖಂಡಿತ. ಈಗ ನಾವು ನಮ್ಮ ತಂಡದೊಟ್ಟಿಗೆ ಈ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋಗುವಂತ ಸಂದರ್ಭದಲ್ಲಿ ನನ್ಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಗಿಂತ ಹೆಚ್ಚು ಬರವಣಿಗೆನಲ್ಲಿ ಹೆಚ್ಚು ಆಸಕ್ತಿ. ನಾನು ಯಾವ ಲೇಖನವನ್ನ ಬರೀಬೇಕು ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳನ್ನ ಕೆಲವೊಮ್ಮೆ ನಾನೇ ತೆಗ್ದಿದ್ದೀನಿ, ಕೆಲವೊಮ್ಮೆ ನನ್ನ ಕೊಲೀಗತ್ರನ್ನು ಕೂಡ ಇಸ್ಕೊಂಡಿದ್ದೀನಿ. ಸೊ ಈಗ ನೀವು ಹೇಳಿದ್ದು, ನಾನು ಕಪ್ಪು ಚಿರತೆ ಬಗ್ಗೆ ಬರ್ದಿದ್ದೇನೆ ನೀವು ಕೇಳ್ತಾ ಇದ್ದೀರಿ. ಓಕೆ, ಈಗ ಅದು ಈ ಹಿಂದೆ ನಮ್ಮ ಮೈಸೂರು ಭಾಗದಲ್ಲಿ, ಅದರಲ್ಲೂ ನಾಗರೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಂತರಸಂತೆ ವಿಭಾಗದ ದಮ್ಮನಕಟ್ಟೆ ಸಫಾರಿ ಕೇಂದ್ರ ಅಂತ ಇತ್ತು, ಈಗ ಅದನ್ನ ಕಾಕನಕೋಟೆ ಸಫಾರಿ ಕೇಂದ್ರ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ಒಂದು ಕಬಿನಿ ಬ್ಯಾಕ್ ವಾಟರ್ ವಲಯದಲ್ಲಿ, ಅಂದ್ರೆ ಅಂತರ್ಸಂತ್ರ ವಲಯದಲ್ಲಿ, ಒಂದು ಸುಮಾರು ಒಂದು

0: ಜಾಗದಲ್ಲಿ ಅಡ್ಡಾಡಿದ್ರು ಅಂದ್ರೆ ಕಾಯ್ಕೊಂಡು ಕೂತ್ಕೊಂಡ್ರು ಸಫಾರಿ ವೆಹಿಕಲ್ ಅಲ್ಲಿ, ಅದು ಚಳ್ಳೆ ಹಣ್ಣು ತಿನ್ಸೋದು ಅಂದ್ರೆ ಎಲ್ಲೋ ಕಾಲಿಂಗ್ ಆಗೋದು, ಇನ್ನೇನ್ ಬರುತ್ತೆ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಇಂದ ಬಸ್ ಆಗ್ಬೋದು ಜೀಪ್ ಸಫಾರಿನಲ್ಲಿ ಇದ್ದಂತವ್ರಾಗ್ಬೋದು ಕಾಯ್ಕೊಂಡು ಕೂತ್ಕೊಂಡ್ರೆ ಅದು ಬರ್ತಿರ್ಲಿಲ್ಲ. ಹೀಗೆ ಸುಮಾರು ನೂರಾರು ಸಲ ಅದಕ್ಕಾಗಿ ಹೋದ್ರು ಕೂಡ ನಮ್ಗೆ ಸಿಕ್ಕಿರದೆ ಒಂದು ಮೂರರಿಂದ ನಾಲ್ಕು ಬಾರಿ, ಅದು ಅದು ಕೊನೆ ಟೈಮ್ ನಲ್ಲಿ ಸಿಕ್ಕಿದ್ದು. ಅಂದ್ರೆ ಇನ್ನೊಂದು ಚಿರತೆ ಒಟ್ಟಿಗೆ ಫೈಟ್ ಆಗಿ ಗಾಯ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಗೆ ಆ ಚಿರತೆಯ ಫೋಟೋ ಸಿಕ್ಕಿರ್ತಕ್ಕಂಥದ್ದು. ಈ ನಾಗರೋಳೆ ಸಫಾರಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರವಾಸಿಗರನ್ನ ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ಆ ಒಂದು ಕಪ್ಪು ಚಿರತೆ ಅತ್ಯಂತ ಹೆಚ್ಚು ಪ್ರಭಾವನ ಬೀರಿತ್ತು. ಪ್ರವಾಸಿಗರಾಗ್ಬೋದು ಅಥವಾ ಸಫಾರಿ ಪ್ರಿಯರಾಗ್ಬೋದು ಅಥವಾ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಗಳನ್ನ ಸಾಕಷ್ಟು ಜನರನ್ನ ಸೆಳೆಯೋ ನಿಟ್ಟಿನಲ್ಲಿ ಆ ಕಪ್ಪು ಚಿರತೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತು. ಮತ್ತೆ ಈ ಹಿಂದೆ ಆ ಒಂದು ಸಫಾರಿ ವಲಯಕ್ಕೆ ಸಫಾರಿಗೆ ಹೋಗೋ ಸಂಖ್ಯೆ ಕಡಿಮೆ ಇತ್ತು, ಹೆಚ್ಚು ಜನರನ್ನ ಮಾಡಿದ ಕೀರ್ತಿ ಆ ಒಂದು ಕಪ್ಪು ಚಿರತೆಗೆ ಸೇರುತ್ತೆ. ಜೊತೆಗೆ ಒಂದು ಏನು ಅಲ್ಲಿನ ಪ್ರವಾಸೋದ್ಯಮನ ಆ ಭಾಗದ ಪ್ರವಾಸೋದ್ಯಮವನ್ನ ಒಂದು ಬೂಸ್ಟರ್ ಡೋಸ್ ನೀಡಿದ ಹಾಗೆ ಈ ಒಂದು ಕಪ್ಪು ಚಿರತೆ ದರ್ಶನವನ್ನ ನೀಡುವ ಮೂಲಕ ಒಂದು ಚೈತನ್ಯವನ್ನ ತುಂಬಿತು. ನಮಗೂ ಕೂಡ ಎಷ್ಟೊಂದು ಸಾರಿ ನಾವು ಮೈಸೂರಿಂದ ನಾವು ಟೀಮ್ಗಳು ಹೋದಾಗ ಸಾಕಷ್ಟು ಬಾರಿ ಆ ಒಂದು ಕಪ್ಪು ಚಿರತೆನ ನೋಡ್ಲಿಕ್ಕೆ ಅಂತಾನೆ ಹೋಗಿ ಸಾಕಷ್ಟು ನಿರಾಸೆಯಿಂದ ಬಂದಿರತಕ್ಕಂತ ನಿದರ್ಶನಗಳು ಸಾಕಷ್ಟು ಇದೆ. ಆದ್ರೆ ಕೊನೆಗೆ ನಮಗೆ ಅದು ದರ್ಶನ ಸಿಕ್ತು. ಆ ಒಂದು ಕುರಿತಂತೆ ನಾನು ಆ ಒಂದು ಕಪ್ಪು ಚಿರತೆ ಒಂದು ಬ್ಲಾಕ್ ಡೈಮಂಡ್ ಅನ್ನೋ ಒಂದು ಆಂಗಲ್ ಅಲ್ಲಿ ಇದನ್ನು ಬರೆದಿದ್ದೇನೆ.
1: ಹೌದು ಖಂಡಿತ. ಈಗ ಎಷ್ಟೋ ಸತಿ ಹೋಗಿದ್ವಿ ಚಳ್ಳೆ ಹಣ್ಣು ತಿನ್ಸ್ತು ಅಂತ ಹೇಳಿದ್ರಿ ಅಂತಂದ್ರೆ ಬಹಳಷ್ಟು ಬಾರಿ ಕಣ್ಮರೆಯಾಗಿತ್ತು, ಇನ್ನೇನ್ ಬರುತ್ತೆ ಅಂತ ಅನ್ಕೊಂಡ್ರು ಅದು ಬಂದಿರ್ಲಿಲ್ಲ ಅಂತ ಹೇಳಿದ್ರಿ. ಸೊ ಒಂದು ಸುಮಾರು ಎಷ್ಟು ತಿಂಗಳು ನೀವು ಅದೇ ರೀತಿ ಅಂದ್ರೆ ಒಂದು ವಾರಕ್ಕೆ ಎಷ್ಟು ದಿನಗಳ ಕಾಲ ಹೋಗಿ ಬಂದು ಆ ರೀತಿ ಆಗಿದೆ ನಿಮ್ಗೆ?
0: ಮೇಡಮ್ ಅದು ವನ್ಯಜೀವಿ ಪ್ರಪಂಚನೇ ಒಂದು ವಿಸ್ಮಯ. ಅದರದೇ ಆದ ಒಂದು ನೀತಿ ನಿಯಮಗಳು ಅವುಗಳಿಗಿದೆ. ನಾವು ಬಂದ ಕೂಡಲೇ ಅದು ಬರಬೇಕು ಅಂತ ಏನಿಲ್ಲ. ಹಾಗಾಗಿ ಸುಮಾರು ದಿನ ನಾವು ಹತ್ತತ್ರ ಒಂದು ಒಂದೂವರೆ ವರ್ಷ ಕಂಟಿನ್ಯೂಸ್ ಆಗಿ ಹೋಗಿದ್ದೀವಿ. ವಾರಕ್ಕೆ ಒಂದು ದಿನ ಅಥವಾ ವಾರಕ್ಕೆ ಎರಡು ದಿನ ಅಥವಾ ಬೆಳಿಗ್ಗೆ ಮಾರ್ನಿಂಗ್ ಹೋಗೋದು, ಐದುವರೆ ಅಲ್ಲಿ ರೀಚ್ ಆಗಿ ಸಫಾರಿ ಮುಗಿಸ್ಕೊಂಡು ವಾಪಸ್ ಬರ್ತಕ್ಕಂಥದ್ದು, ಈ ತರ ಎಲ್ಲ ಮಾಡಿದ್ವಿ. ಸುಮಾರು ಸಿಕ್ಕಿಲ್ಲ, ಸುಮಾರು ಜನಕ್ಕೆ, ನನ್ನೊಬ್ಬನಿಗೆಲ್ಲ ನೂರಾರು ಮಂದಿ ಫೋಟೋಗ್ರಾಫರ್ಸ್ ಗಳಿಗೆ, ಪ್ರವಾಸಿಗರಿಗೆ, ಏನು ಕಪ್ಪು ಚಿರತೆ ನೋಡ್ಬೇಕು ಅನ್ನುವಂತ ಆಸೆಯಿಂದ ಬಂದಂತಹ ಪ್ರವಾಸಿಗರಿಗೆ ತುಂಬಾ ನಿರಾಸೆ ಆಗಿದೆ. ಅಂದ್ರೆ ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಪ್ರಾಣಿಗಳು, ಈಗ ಸಸ್ಯಹಾರಿ ಪ್ರಾಣಿಗಳು, ಈಗ ಜಿಂಕೆ ಆಗ್ಬೋದು ಅಥವಾ ಸಾಂಬಾರ್ ಆಗ್ಬೋದು, ಕಾಲ್ ಕೊಡ್ತವೆ, ಏನು ವಾರ್ನಿಂಗ್ ಕಾಲ್ ಅಂತ. ಆಯ್ತಾ, ಓ ನಾವು ಇನ್ನೇನ್ ಬರುತ್ತೆ ಅಂತ ಕಾಯ್ದು ಕಾದು ಬೇಸರ ಆಗಿ ಬಂದಿರತಕ್ಕಂತ ಸಾಕಷ್ಟು ನಿದರ್ಶನಗಳಿವೆ.
1: ಖಂಡಿತವಾಗ್ಲೂ ನೋಡಿ, ನೀವೇ ಹೇಳಿದ್ರಿ ವಾರಕ್ಕೆ ಎರಡ್ ಮೂರ್ ದಿನಗಳ ಕಾಲ ಅಥವಾ ಇದ್ದಕ್ಕಿದ್ದಾಗೆ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ವಿ, ಸಂಜೆನೂ ಹೋಗ್ತಾ ಇದ್ವಿ. ಇಷ್ಟು ತಿಂಗಳುಗಳ ಕಾಲ ನೀವು ಕಷ್ಟಪಟ್ಟು ಕಾದು ಆ ಒಂದು ಏನು ಛಾಯಾಚಿತ್ರವನ್ನ ಸೆರೆ ಹಿಡ್ದಿದ್ದೀರಿ, ಒಂದು ಲೇಖನವನ್ನ ಬರೆಯೋಕೆ ಸಹಾಯ ಆಯ್ತು. ಆದರೆ ನಾವು ಅದನ್ನ ಒಮ್ಮೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಪೇಪರಲ್ಲೋ ಎಲ್ಲೋ ಆಗಿರ್ಬೋದು, ಆ ಫೋಟೋನ ಒಂದ್ಸತಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ಆದರೆ ಅದ್ರ ಹಿಂದಿನ ಶ್ರಮ ಎಷ್ಟಿದೆ ಅಲ್ವಾ ಯೋಗೇಶ್ ಅವರೇ?
0: ಖಂಡಿತ ಖಂಡಿತ. ಈಗ ನೋಡಿ, ರೀಸೆಂಟ್ ಆಗಿ ಭದ್ರಾ ಹುಲಿ ಟೈಗರ್ ರಿಸರ್ವ್ ನಲ್ಲೂ ಕೂಡ ಒಂದು ಕಪ್ಪು ಚಿರತೆ ಕಾಣಿಸ್ಕೊಳ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಪಿಜಿಪಾಳ್ಯ ಸಫಾರಿ ವಲಯದಲ್ಲೂ ಕೂಡ ಮತ್ತೊಂದು ಕಪ್ಪು ಚಿರತೆ ಕಾಣಿಸ್ಕೊತಾ ಇದೆ. ಈಗ ನಾವು ಈಗ ರೀಸೆಂಟ್ ಆಗಿ ಸುಮಾರು ಒಂದು ಮೂರು ತಿಂಗಳುಗಳ ಸತತವಾಗಿ ನಾವು ಭದ್ರಾ ಟೈಗರ್ ರಿಸರ್ವ್ ಹೋಗಿದೀವಿ, ಅಲ್ಲೂ ಒಂದು ಕಪ್ಪು ಚಿರತೆ ಅದು ನೋಡ್ಬೇಕು ಅಂತ, ಅದು ಜಸ್ಟ್ ಮಿಸ್ ಆಯ್ತು. ಹಾಗೆ ಒಂದು ವಿಸ್ಮಯ, ಇವನ್ನೆಲ್ಲ ಒಮ್ಮೆ ಕಣ್ಣಲ್ಲಿ ತುಂಬ್ಕೊಬೇಕು ಅಥವಾ ಒಂದು ಸೆರೆ ಹಿಡಿಬೇಕು ಅನ್ನೋಂಥದ್ದು ಒಂದು ಆಸೆಯಿಂದ ಈ ತರ ಹೋಗುವಂಥದ್ದು ಹವ್ಯಾಸ ನಮಗೆ ಮೇಡಮ್.
1: ಓಕೆ, ಸೊ ಅದೇ ರೀತಿ ಈಗ ಬಂಡೀಪುರದಲ್ಲಿ ಪ್ರಿನ್ಸ್ ಹುಲಿ ಈಗ ಕೆಲವು ವರ್ಷಗಳ ಹಿಂದೆ ತುಂಬಾ ಹೆಸರು ಮಾಡಿತ್ತು ಅಲ್ವಾ?
0: ಖಂಡಿತ, ಹೌದು ಹೌದು.
1: ಅದರ ಕುರಿತಾಗಿನೂ ನೀವು ಲೇಖನವನ್ನ ಬರೆದಿದ್ದೀರಿ, ಹಾಗೆ ಛಾಯಾಚಿತ್ರವನ್ನು ಕೂಡ ಸೆರೆ ಹಿಡಿದಿದ್ದೀರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಹೌದು ಮೇಡಮ್, ಈಗ ಇವೆಲ್ಲ ಈಗ ಹೆಂಗೆ ಹೇಗೆ ನಮ್ಮ ನಾಗರೋಳಿನಲ್ಲಿ ಕಪ್ಪು ಚಿರತೆ ಒಂದು ಅತ್ಯಂತ ಹೆಸರು ವಾಸಿ ಪಡೆದಂತ ಚಿರತೆಯಾಗಿತ್ತು, ಅದೇ ಮಾದರಿನಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ನಲ್ಲಿ ಪ್ರಿನ್ಸ್ ಅನ್ನಂತದ್ದು ಹುಲಿ ಅತ್ಯಂತ ಹೆಚ್ಚು ಜನಪ್ರಿಯ, ಅತ್ಯಂತ ಹೆಚ್ಚು ಛಾಯಾಚಿತ್ರವನ್ನ ತೆಗೆಸಿಕೊಂಡಂತದ್ದು, ಅತ್ಯಂತ ಹೆಚ್ಚು ಪ್ರವಾಸಿಗರಿಗೆ ಸ್ನೇಹಿಯಾಗಿರ್ತಕ್ಕಂತ ಹುಲಿಯಾಗಿತ್ತು. ನಾವು ಸಾಮಾನ್ಯವಾಗಿ ಈ ವನ್ಯಜೀವಿಗೆ ಸಂಬಂಧಪಟ್ಟಂಗೆ ಈಗ ಝೂ ನಲ್ಲಿ ಎಕ್ಸ್ ವೈ ಝಡ್ ಅಥವಾ ಏನೋ ಒಂದು ಹೆಸರು ಕರಿತಾರೆ.

0: ಇವಲ್ವಾ. ಸೊ ವೈಲ್ಡ್ ಲೈಫ್ ನಲ್ಲಿ ಇರ್ತಕ್ಕಂಥದಕ್ಕೆ ಹೆಸರು ನಾವು ಕಟ್ಟಂಗೂ ಇಲ್ಲ, ಕರಿಯಂಗೂ ಇಲ್ಲ. ಬಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ, ಈ ಕೆಲವು ರೆಗ್ಯುಲರ್ ಆಗಿ ಇರ್ತಕ್ಕಂಥ ಸಫಾರಿ ಡ್ರೈವರ್ಸ್ಗಳು ಅಥವಾ ಫೋಟೋಗ್ರಾಫರ್ಸ್ಗಳು ಇವರೆಲ್ಲ ಏನೋ ಒಂದು ಆ ಟೈಮ್ಗೆ ತಲೆಗೆ ಏನ್ ಒಳಿತದೆ ಅದನ್ನ ಒಂದು ಹೇಳ್ದಂಗೆ. ಹಾಗಾಗಿ ಇದನ್ನ ಪ್ರಿನ್ಸ್ ಅಂತ ಕರೆದ್ರು. ಪ್ರಿನ್ಸ್ ಅನ್ನೋ ಹುಲಿ ಕೂಡ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಸರಹದ್ದನ್ನ ಕಾಪಾಡ್ಕೊಂಡಿದ್ದಂತಹ ಹುಲಿ. ಕೊನೆಯವರೆಗೂ ಅದು ರಾಜನಂಗೆನೆ ಬಾಳ್ತು. ಒಬ್ಬರ ಮೇಲೂ ಈಗ ಸಾಮಾನ್ಯವಾಗಿ
1: ನೀವು ಅದನ್ನ ಸೆರೆ ಹಿಡಿಯೋದಿಕ್ಕೆ ಎಷ್ಟು ತಿಂಗಳ ಕಾಲ ಕಷ್ಟಪಟ್ಟಿದ್ರಿ ಯೋಗೇಶ್?
0: ಹೌದು, ಅದು ಏನಾಯ್ತು ಅಂತಂದ್ರೆ, ಈ ಪ್ರಿನ್ಸ್ ಅನ್ನ ಹುಲಿ ನೋಡ್ಬೇಕು ಅನ್ನಂತದ್ದು ತುಂಬಾ ಬಯಕೆ. ಆಗನ ಕಾಲದಲ್ಲಿ ಬಂದಂತಹ ಏನೋ ಒಂದು ಪ್ರವಾಸಿಗರಿಗಾಗ್ಬೋದು ಅಥವಾ ಫೋಟೋಗ್ರಾಫರ್ಸ್ ಆಗ್ಬೋದು ತುಂಬಾ ಇಷ್ಟ ಪಡ್ತಾ ಇದ್ರು ಅದನ್ನ ನೋಡ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಅದು ಓಡಿ ಹೋಗ್ತಿರ್ಲಿಲ್ಲ, ಶೈ ಅನಿಮಲ್ ಆಗಿರ್ಲಿಲ್ಲ. ಜೊತೆಗೆ ಸಫಾರಿ ವೆಹಿಕಲ್ ಕಂಡ್ರೆ ಹತ್ರನೇ ಬರ್ತಾ ಇತ್ತು, ಭಯ ಅನ್ನದೇ ಇರ್ಲಿಲ್ಲ ಅದಕ್ಕೆ. ಅಂದ್ರೆ ಇವೆಲ್ಲ ನಾರ್ಮಲ್ ಏನು ಪ್ರಾಣಿಗಳು ನಮ್ಮ ಈ ಸಿಟಿಗಳಲ್ಲಿ. ಈಗ ಹಸುಗಳು ಹೆಂಗೆ ಜನಗಳ ನಡುವೆನೋ ಟ್ರಾಫಿಕ್ ನಡುವೆನೋ ಓಡಾಡುತ್ತೋ, ಹಾಗೆ ಸಫಾರಿ ವೆಹಿಕಲ್ ಅಕ್ಕಪಕ್ಕನೆ ಓಡಾಡ್ತಾ ಇತ್ತು. ಅದಕ್ಕೆ ಭಯ ಅನ್ನೋದು,
1: ಅದು ಅಷ್ಟೊಂದು ಮಾನವ ಸ್ನೇಹಿ ಆಗೋಕ್ಕಿಂತ ಮುಂಚೆ ನೀವು ಹೇಗೆ ಅದರ ಒಂದು ಛಾಯಾಚಿತ್ರವನ್ನ ಸೆರೆ ಹಿಡ್ತಿದ್ರಿ?
0: ಓಕೆ, ಈಗ ಅದು ಇದು ಪ್ರಚಾರ ಆಯ್ತು. ಈಗ ಸಫಾರಿ ವೆಹಿಕಲ್ ಪಕ್ಕನೆ ಓಡಾಡುತ್ತೆ ಒಂದು ಹುಲಿ, ತುಂಬಾ ವಿವಿಧ ಆಯಾಮಗಳಲ್ಲಿ ಛಾಯಾಚಿತ್ರ ಸಿಗುತ್ತೆ, ಹೆಡ್ ಆನ್ ಸಿಕ್ಕುತ್ತೆ ಅನ್ನೋಂಥದ್ದು ಇತ್ತು. ಸೊ ಹಾಗಾಗಿ ನಾವು ಒಂದೆರಡು ತಿಂಗಳ ಟ್ರೈ ಮಾಡಿದ್ವಿ, ಸಿಕ್ಲಿಲ್ಲ. ಆಮೇಲೆ ಎರಡು ತಿಂಗಳಾದ್ಮೇಲೆ ನಾವು ಏನು ಪ್ರಯತ್ನ ಪಡ್ತಾ ಎರಡು ತಿಂಗಳಿಗೆ ಅದು ಸಿಕ್ಬಿಡ್ತು. ಆಮೇಲೆ ರೆಗ್ಯುಲರ್ ಆಗಿ ತುಂಬಾ ವರ್ಷ ಅದು ನಮ್ಗೆ ತುಂಬಾ ಚೆನ್ನಾಗಿ
1: ಸ್ನೇಹಿ ಆಗೋದಕ್ಕಿಂತ ಮುಂಚೆ ಒಂದೆರಡು ತಿಂಗಳ ಕಾಲ ಅದರ ಒಂದು ಛಾಯಾಚಿತ್ರ ಸೆರೆ ಹಿಡಿಯೋದಕ್ಕೂ ಕೂಡ ನೀವು ಬಹಳ ಕಷ್ಟಪಟ್ಟಿದ್ದೀರಿ ಅಲ್ವಾ? ಎಷ್ಟು ಸಮಯ ಬೇಕಾಗುತ್ತೆ ಯಾವುದೇ ಒಂದು ಲೇಖನ ಅಥವಾ ಛಾಯಾಚಿತ್ರ ಸೆರೆ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಯಾವುದೇ ವಿಚಾರ ಆಗಿರಬಹುದು, ವನ್ಯಜೀವಿ ಅಂತಾನೆ ಅಲ್ಲ, ವನ್ಯಜೀವಿ ಬಹಳ ಕಷ್ಟವಾದಂತಹ ಒಂದು ವಿಷಯ. ಹೌದು, ಅದೊಂದು ವಿಭಿನ್ನವಾದಂತಹ ಪ್ರಪಂಚ, ನೀವೇ ಹೇಳಿದ ಹಾಗೆ ಖಂಡಿತ. ಆದರೆ ಯಾವುದೇ ಒಂದು ವಿಷಯ ಆಗಿರ್ಬೋದು, ಅದರ ಬೆನ್ನು ಹಿಡಿದು ಜಾಡ್ ಹಿಡ್ಕೊಂಡು ಹೋಗೋದು ಬಹಳ ಕಷ್ಟಕರವಾದ ಸಂಗತಿ. ಹಾಗೆ ಆ ರೀತಿಯ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಆ ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ನಿಮ್ಮಂತಹ ವರದಿಗಾರರು, ಹಾಗೆ ಸಂಪಾದಕರು ಯಾರೇ ಆಗಿರ್ಬೋದು, ಆನ್ಲೈನ್ ಜರ್ನಲಿಸ್ಟ್ ಕೂಡ ಆಗಿರಬಹುದು. ಸೊ ನೀವೆಲ್ಲರೂ ಎಷ್ಟು ಶ್ರಮ ವಹಿಸಿ ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಈ ಒಂದು ಎರಡು ವಿಚಾರದ ಕುರಿತಾಗಿ ಇವತ್ತು ನಮ್ಮ ಆಕಾಶವಾಣಿಯ ಕೇಳುಗರಿಗೆ ಈ ಒಂದು ಹಿಂದಿನ ಶ್ರಮದ ಕಥೆಯನ್ನು ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಯೋಗೇಶ್ ಕುಮಾರ್ ಅವರೇ, ನನ್ನ ಪರವಾಗಿ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ಆಕಾಶವಾಣಿ ಕೇಳುಗರಿಗೂ ಕೂಡ ಧನ್ಯವಾದಗಳು.
1: ನಮಸ್ತೆ, ನಮಸ್ತೆ ಯೋಗೇಶ್ ಅವರೇ, ನಮಸ್ತೆ. ಕೇಳುಗರೇ, ನಾನು ನಿಮಗೆ ಒಂದು ವಾಟ್ಸ್ಆ್ಯಪ್ ಪ್ರಶ್ನೆಯನ್ನು ಕೇಳಿದ್ದೆ ಅಲ್ವಾ? ಆದರೆ ಆ ಪ್ರಶ್ನೆಯ ಹಿಂದೆ ಒಂದು ಚಿಕ್ಕದಾದಂತಹ ಕಥೆ ಇದೆ ಅಂತಲೂ ಹೇಳಿದ್ದೆ. ಸೊ ಇವಾಗ ಆ ಕಥೆ ಏನು ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ವಾಟ್ಸ್ಆ್ಯಪ್ ಪ್ರಶ್ನೆ ಏನು ಅಂತಲೂ ಹೇಳ್ತೀನಿ. ಹಾಗೆ ಈಗಾಗಲೇ ಒಂದಷ್ಟು ಸಂದೇಶಗಳು ಕೂಡ ಬಂದಿದೆ, ಆ ಸಂದೇಶವನ್ನು ತೇಜಸ್ವಿನಿಯವರು ನಿಮಗೆ ಓದಿ ಹೇಳ್ತಾರೆ. ಈಗ ಒಂದು ಕಥೆಯನ್ನು ಹೇಳಿಬಿಡ್ತೀನಿ ಬೇಗ ಬೇಗ. ಮುಂಬೈನಲ್ಲಿ ನಡೆದಂತಹ ಒಂದು ಸ್ಟೋರಿ. ಟ್ವಿಟ್ಟರ್ ಖಾತೆ ಎಕ್ಸ್ ಖಾತೆಯಲ್ಲಿ ಅನಿರುದ್ಧ ಕೇಜ್ರಿವಾಲ್ ಅಂತ ಹೇಳಿ ಒಬ್ಬ ವ್ಯಕ್ತಿ ತನ್ನ ಪರ್ಸನಲ್ ಪ್ರೊಫೈಲ್ನಲ್ಲಿ ಈ ಒಂದು ಕಥೆಯನ್ನು ಹಂಚ್ಕೊಂಡಿದ್ದಾರೆ. ಈ ಆನ್ಲೈನ್ ಆಫ್ಲೈನ್ ಕಥೆಯನ್ನೇ ಅವರು ಕೂಡ ಹಂಚ್ಕೊಂಡಿರುವಂಥದ್ದು. ಹೀಗೆ ಮುಂಬೈನಲ್ಲೇ ಅಲ್ಲೇ ಒಂದು ಬೇರೆ ಏರಿಯಾಗೆ ಅವರು ಶಿಫ್ಟ್ ಆಗಿರ್ತಾರೆ, ಮನೆಯನ್ನು ಶಿಫ್ಟ್ ಮಾಡಿರ್ತಾರೆ. ಸೊ ಆ ರೀತಿ ಶಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸ್ಬೇಕಾಗಿರುತ್ತೆ. ಸೊ ಆ ಹೇರ್ ಕಟ್ಟನ್ನು ಎಲ್ಲಿ ಮಾಡಿಸೋದು ಅಂತ ಆನ್ಲೈನ್ನಲ್ಲಿ ಚೆಕ್ ಮಾಡ್ತಾರೆ, ಯಾವುದಾದ್ರೂ ಸರ್ವಿಸ್ ಬುಕ್ ಮಾಡೋಣ ಹತ್ತಿರದಲ್ಲೇ ಇರುವಂತಹ ಸಲೂನ್ನಲ್ಲಿ ಅಂತ ಹೇಳಿ. ಸೊ ಆನ್ಲೈನ್ನಲ್ಲಿ 350 ರೂಪಾಯಿ ಕೊಟ್ಟು ಬುಕ್ ಮಾಡ್ತಾರೆ, ಬುಕ್ ಮಾಡಿರ್ತಾರೆ. ಆದರೆ ಬರಬೇಕಾದಂತಹ ವ್ಯಕ್ತಿ ಮನೆಗೆ ಬಂದು ಅವರು ಹೇರ್ ಕಟ್ನ ಮಾಡಿ ಹೋಗ್ತಾರೆ, ಆ ರೀತಿ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರೆ. ಸೊ ಅವರು ಮನೆಗೆ ಬರಬೇಕಾದಂತಹ ವ್ಯಕ್ತಿ ಆತನ ಟೂ ವೀಲರ್ ಕೆಟ್ಟ ಹೋಗಿದೆ, ಸ್ವಲ್ಪ ಸಮಸ್ಯೆ ಆಗಿದೆ, ಇದನ್ನು ಸರಿ ಮಾಡಿಸ್ಕೊಂಡು ಬರೋ ತನಕ ತಡ ಆಗತ್ತೆ ಅಂತ ಹೇಳಿದಾಗ, ಈತನಿಗೆ ಈತನ ಬೇರೆ ಕೆಲಸಗಳಿಗೆ ಅದು ಅಡ್ಡಿಪಡಿಸೋದ್ರಿಂದ ಅವರು ಬರೋ ತನಕ ಕಾಯಕ್ಕಾಗಲ್ಲ, ಅಷ್ಟು ಸಮಯ ಇಲ್ಲ ಅಂತ ಹೇಳಿ ಅವರೇನು ಮಾಡ್ತಾರೆ, ಅವರ ಏರಿಯಾದಲ್ಲೇ ಹೋಗಿ ನಡ್ಕೊಂಡು ಹೋಗಿ ನೋಡೋಣ, ಇಲ್ಲೇ ಯಾವುದಾದ್ರೂ ಹತ್ತಿರದಲ್ಲೇ ಹೇರ್ ಕಟ್ ಅಂಗಡಿ ಸಿಕ್ಕರೆ ನೋಡೋಣ, ಹೇರ್ ಕಟ್ ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳಿ ಹೋಗ್ತಾರೆ. ಸೊ ಅವರ ಹಾಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಎರಡು ದೊಡ್ಡ ದೊಡ್ಡ ಅಂಗಡಿಗಳ ಮಧ್ಯೆ ಇದೊಂದು ಪುಟ್ಟದಾಗಿರುತ್ತೆ, ಅಲ್ಲಿ ಹೇರ್ ಕಟ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚಿಕ್ಕದಾದಂತಹ ಒಂದು ಅಂಗಡಿ ಇರುತ್ತೆ. ಆ ಅಂಗಡಿಗೆ ಹೋಗ್ತಾರೆ, ನೋಡೋಣ, ಒಂದು ಪ್ರಯತ್ನ ಮಾಡೋಣ ಅಂತ.

0: ಹೇಳಿ. ಅಲ್ಲಿ ಹೋದಾಗ ಅವ್ರಿಗೆ ಬಹಳ ಸಮಾಧಾನ ಆಗೋ ರೀತಿ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿಕೊಡ್ತಾರಂತೆ ಆ ಅಂಗಡಿಯವರು. ಅದ್ರ ಜೊತೆಗೆ ಆ ಹೇರ್ ಕಟ್ ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಕೇವಲ 60 ರೂಪಾಯಿ. ಇವರು ಆನ್ಲೈನ್ನಲ್ಲಿ 350 ರೂಪಾಯಿ ಕೊಟ್ಟು ಬುಕ್ ಮಾಡಿರ್ತಾರೆ, ಆದರೆ ನಡ್ಕೊಂಡು ಹೋಗಿ ಅಲ್ಲೇ ಮನೆ ಹತ್ರ ಮನೆ ರೋಡಲ್ಲಿ ಒಂದು ಅಂಗಡಿಯಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡಾಗ ಅವ್ರಿಗಾದಂತಹ ವೆಚ್ಚ 60 ರೂಪಾಯಿ. ಅದು ಈ ಎಲ್ಲ ಕೆಲಸ ಅವ್ರಿಗೆ 20 ನಿಮಿಷದಲ್ಲಿ ಆಗೋಗುತ್ತೆ. ಸಮಯ ಕಡಿಮೆನೂ ಆಗತ್ತೆ, ಹಾಗೆ ವೆಚ್ಚನೂ ಕೂಡ ಕಡಿಮೆ ಆಗತ್ತೆ. ಸೊ ಎಷ್ಟು ವ್ಯತ್ಯಾಸ ಇದೆ ಈ ಒಂದು ಆನ್ಲೈನ್ ಆಫ್ಲೈನ್ಗೆ ಅಂತ ಹೇಳಿ ಅವರು ತಮ್ಮ ಒಂದು ಸ್ವಂತ ಅನುಭವವನ್ನು, ನನ್ನ ಜೀವನದಲ್ಲಿ ಇವತ್ತು ಒಂದು ದಿನದ ಘಟನೆ ಈ ರೀತಿ ಆಯಿತು ಅಂತ ಹೇಳಿ ಅವರು ಟ್ವಿಟರ್ ಖಾತೆಯಲ್ಲಿ ಅವರ ಅನುಭವವನ್ನು ಹಂಚಿಕೊಂಡಿದ್ದರು. ಸೊ ಇದು ಬಹಳ ಅಪರೂಪದ ಕಥೆ, ಎಲ್ರಿಗೂ ಒಂದೇ ರೀತಿ ಅನುಭವ ಆಗಬೇಕು ಅಂತ ಇಲ್ಲ. ಕೆಲವರಿಗೆ ಆಫ್ಲೈನಲ್ಲಿ ಒಳ್ಳೆಯ ಅನುಭವ ಆಗುತ್ತೆ, ಕೆಲವರಿಗೆ ಆನ್ಲೈನಲ್ಲಿ ಒಳ್ಳೆಯ ಅನುಭವ ಆಗುತ್ತೆ. ಹಾಗೆ ನಿಮ್ಮ ಒಂದು ಅನುಭವ ಈ ಆನ್ಲೈನ್ ಅಥವಾ ಆಫ್ಲೈನ್ ವಿಚಾರದಲ್ಲಿ ಯಾವ ಥರ ಇದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಸೊ ತೇಜಸ್ವಿನಿಯವರೇ, ಇವಾಗ ಒಂದೆರಡು ವಾಟ್ಸ್ಆ್ಯಪ್ ಸಂದೇಶಗಳನ್ನು ಓದಬೇಕು.
1: ಅನಿತಾ ಅವರು ಮಂಡಿ ಮೊಹಲಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಹನ, ಬ್ರ್ಯಾಂಡ್ ಒಳ್ಳೇದಿದ್ದರೆ ಮಾತ್ರ ಆನ್ಲೈನ್ ಶಾಪಿಂಗ್ ಸರಿ ಇರಬಹುದು, ಆಫ್ಲೈನ್ ಯಾವತ್ತಿದ್ರೂ ಸರಿ ನೋಡಿ ಮಾಡಿ ಶಾಪಿಂಗ್ ಮಾಡಬಹುದು ಅನ್ನೋ ಭರವಸೆ ಅಂತ ಅನಿತಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸುಧಾರಾಜ್ JSS ನಗರದಿಂದ, ಸಂದರ್ಭವನ್ನು ಅವಲಂಬಿಸಿರುತ್ತೆ ನಮ್ಮ ಶಾಪಿಂಗ್, ನಾನು ಎರಡು ರೀತಿಯೂ ತರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ರಾಮಕೃಷ್ಣ ನಗರದಿಂದ, ಆಫ್ಲೈನ್ನಲ್ಲಿ ಯಾವುದೋ ಸಾಮಾನು ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಲತಾ ಮತ್ತು ವೇದರಂಗಯ್ಯ ಅವರು ಆಫ್ಲೈನೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಾಗರತ್ನ ಮಹದೇವಪುರದಿಂದ, ಯಾವುದೇ ವಸ್ತು ಖರೀದಿ ಮಾಡುವಾಗ ಆಫ್ಲೈನ್ ಉತ್ತಮ ಎಂದೇ ಹೇಳಬಹುದು, ಯಾಕೆ ಅಂದರೆ ಯಾವುದೇ ವಸ್ತುವಿನ ಗುಣಮಟ್ಟವನ್ನು ನಾವು ಪರಿಶೀಲಿಸಿ ಉತ್ತಮವಾದ ವಸ್ತುಗಳನ್ನು ಖರೀದಿಸಬಹುದು. ಪೀಠೋಪಕರಣಗಳೇ ಆಗಲಿ, ವಸ್ತುಗಳೇ ಆಗಲಿ, ರೇಷನ್ ಆಗಲಿ, ಯಾವುದೇ ವಸ್ತು ಶುದ್ಧವಾಗಿರುವಂತಹ ವಸ್ತುವನ್ನು ಪಡೆದುಕೊಳ್ಳಬಹುದು. ಹಾಗೂ ನಾವೇ ಸ್ವತಃ ಹೋಗಿ ಪರೀಕ್ಷಿಸಿ ಪರಿಶೀಲಿಸಿದಾಗ ವಸ್ತುವಿನ ಬಣ್ಣ, ಗುಣಮಟ್ಟ, ಉತ್ತಮವಾದ ರೀತಿ ಎಲ್ಲವನ್ನೂ ನೋಡಿ ತೆಗೆದುಕೊಳ್ಳಬಹುದು. ಆದ್ದರಿಂದ ಆಫ್ಲೈನೇ ಉತ್ತಮ ಅಂತ ಹೇಳ್ತಾ ಇದ್ದಾರೆ.
0: ಆಗಲಿ ತೇಜಸ್ವಿನಿಯವರೇ, ಇನ್ನೂ ಬಹಳಷ್ಟು ಸಂದೇಶಗಳು ಬಂದಿದೆ ಅಂತ ಕಾಣುತ್ತೆ ಅಲ್ವಾ?
1: ಹೌದು.
0: ಓಕೆ, ಈಗ ಮತ್ತೊಬ್ಬರು ವರದಿಗಾರರನ್ನು ಮಾತನಾಡಿಸೋದಿದೆ, ಅವರನ್ನು ಮಾತನಾಡಿಸಿ ನಂತರ ಮತ್ತಷ್ಟು ಸಂದೇಶಗಳನ್ನು ಓದ್ತೀವಿ ನಾವು. ಹಾಗೆ ಈಗ ಒಂದು ಸಣ್ಣ ಹಾಡಿನ ತುಣುಕನ್ನು ಕೇಳಿಕೊಂಡು ಬಂದ್ಬಿಡೋಣ.

ಕೇಳುಗರಿಗೆಲ್ಲ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ಇವಾಗ ಮತ್ತೊಬ್ಬರು ವರದಿಗಾರರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾರೆ. ದೇವರಾಜು ಕಪ್ಪಸೋಗೆ ಅಂತ ಹೇಳಿ ಮೈಸೂರಿನ ಮಾನಸಗಂಗೋತ್ರಿಯಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯದಲ್ಲಿ

0: ಎಂಎ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದು ಮೈಸೂರು ಮತ್ತು ಬೆಂಗಳೂರು ಹಾಗೂ ಚಾಮರಾಜನಗರಗಳಲ್ಲಿ ಕಳೆದ 18 ವರ್ಷಗಳಿಂದ ಕನ್ನಡ ಪ್ರಭಾದಲ್ಲಿ ವರದಿಗಾರರಾಗಿದ್ದು ಪ್ರಸ್ತುತ ವಿಶೇಷ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೃಷಿ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದಾರೆ. 2018 ತಾಲೂಕು ಮಟ್ಟವನ್ನು ಯುವ ರೈತ ಪ್ರಶಸ್ತಿಯನ್ನು ಕೃಷಿ ವಿಷಯದಲ್ಲಿ ಬರೆದ ವಿಶೇಷ ಲೇಖನಕ್ಕೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ದೇವರಾಜ್ ಸರ್, ನಮಸ್ತೆ. ಹಲೋ.
1: ಹಲೋ
0: ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ತಮಗೂ ಸಹ ಸ್ವಾಗತ. ಮೈಸೂರು ಆಕಾಶವಾಣಿ ವರ್ತಮಾನ ವೃತ್ತಾಂತ ಸುದ್ದಿ ಇಂದಿನ ಕತೆ ಕಾರ್ಯಕ್ರಮಕ್ಕೆ ಕೇಳುಗರಿಗೆ ನಾನು ಸ್ವಾಗತವನ್ನ ಕೋರ್ತೇನೆ.
0: ಖಂಡಿತ ಸರ್. ಸರ್, ಈಗ ನಿಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಕೇಳುಗರಿಗೆ ಹೇಳಿದೆ, ವಿಶೇಷ ವರದಿಗಾರರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದೀರಾ ನೀವು ಅಂತ ಹೇಳಿ. ಸೊ ಈ ಒಂದು ವೃತ್ತಿಯನ್ನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್?
1: ಮೇಡಮ್, ಪತ್ರಿಕೋದ್ಯಮವನ್ನ ನಾನು ಬಾಲ್ಯದಿಂದಲೇ ಪತ್ರಿಕೆಗಳನ್ನ ಓದೋದು ಒಂದು ಹವ್ಯಾಸ ಇದ್ದಿದ್ರಿಂದಾಗಿ ನಾನು ಹೈಸ್ಕೂಲ್ ಮಟ್ಟದಲ್ಲಿ ಇರ್ಬೇಕಾದ್ರೇನೆ ಓದುಗರ ಪತ್ರವನ್ನ ಬರಿತಾ ಇದ್ದೆ, ವಿವಿಧ ವಿಚಾರಗಳಿಗೆ ಸಂಬಂಧಪಟ್ಟಂಗೆ. ಆಗ ನನ್ಗೆ ಕುತೂಹಲ ತುಂಬಾ ಜಾಸ್ತಿ ಮೂಡ್ತು, ನಾನು ಮುಂದೆ ಪತ್ರಕರ್ತನಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ. ನಾನು ಮಹಾರಾಜಸ್ ಕಾಲೇಜ್ ಮೈಸೂರು, ಇಲ್ಲಿ ನಾನು ಪತ್ರಿಕೋದ್ಯಮ ವಿಷಯವನ್ನ ಆಯ್ಕೆ ಮಾಡಿಕೊಂಡೆ. ನಂತರ ನಾನು ಕಾಲೇಜು ಹಂತದಲ್ಲಿ ಇರ್ಬೇಕಾದ್ರೇನೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ, ಕನ್ನಡ ಪ್ರಭದಲ್ಲಿ ಕೆಲಸ ಮಾಡೋದ್ರ ಮೂಲಕ ವೃತ್ತಿ ಜೊತೆಗೆ ಓದುವನ್ನ ಮುಂದುವರೆಸಿದ್ದೆ. ನಂತರ ನಾನು ಮಾನಸ ಗಂಗೋತ್ರಿಯಲ್ಲೂ ಸಹ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಯನ್ನ ಪಡೆದೆ. ಅಷ್ಟರಲ್ಲಿ ಆ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಬೇಕು ಮತ್ತೆ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾನು ಆ ಕ್ಷೇತ್ರದಲ್ಲಿ ಮುಂದುವರೆದೆ.
0: ಹೌದು, ಖಂಡಿತ ಸರ್. ನೀವು ಅನೇಕ ಲೇಖನಗಳನ್ನು ಬರೆದಿದ್ದೀರಿ. ನಿಮ್ಮ ಅನುಭವದ ಮುಂದೆ ಒಂದೆರಡು ಲೇಖನಗಳ ಬಗ್ಗೆ ಮಾತನಾಡೋದು ಕಡಿಮೆನೆ, ಆದರೂ ಕೂಡ ಒಂದು ಲೇಖನ ಬಹಳ ಹೆಸರು ಮಾಡ್ತು, ಹಾಗೆ ಅದರ ಹಿಂದಿನ ಶ್ರಮ ಕೂಡ ಅಷ್ಟೇ ಇದೆ ಅಂತ ಭಾವಿಸ್ತೀನಿ. ಏನಪ್ಪ ಆ ವಿಷಯ ಅಂತ ಹೇಳಿದ್ರೆ, ಕೃಷಿ ಪ್ರವಾಸೋದ್ಯಮದ ಕುರಿತಾಗಿ ಒಂದು ಲೇಖನ. ಸೊ ಆ ಒಂದು ಲೇಖನದ ಕುರಿತಾಗಿ ದಯವಿಟ್ಟು ನೀವು ನಮ್ಮ ಕೇಳುಗರಿಗೆ ವಿವರವಾಗಿ ತಿಳಿಸ್ಕೊಡ್ಬೇಕು, ಹಾಗೆ ಅದರ ಹಿಂದಿನ ಶ್ರಮದ ಬಗ್ಗೆನೂ ಕೂಡ ಹೇಳಬೇಕು ಅಂತ ಕೇಳ್ಕೊತೀನಿ ಸರ್.
1: ಆಯ್ತು ಮೇಡಮ್. ಈಗ ವಿಜ್ಞಾನದಿಂದ ಹಲವು ಬಗೆಯನ್ನ ನಾವು ಸೃಷ್ಟಿ ಮಾಡಬಹುದು, ಆದ್ರೆ ಮೇಡಮ್, ಆಹಾರ ಉತ್ಪಾದನೆಗೆ ಕೃಷಿಯೇ ಮೂಲ.
0: ಹೌದು,
1: ಇಂತಹ ಕೃಷಿಯನ್ನ ಬಿಟ್ಟು ಯಾರು ಬದುಕಲು ಸಾಧ್ಯವಿಲ್ಲ.
0: ಖಂಡಿತ,
1: ಪ್ರತಿಯೊಬ್ಬರು ಕೃಷಿಯನ್ನ ಒಂದಲ್ಲ ಒಂದು ರೀತಿಯಲ್ಲಿ ಅವಶ್ಯಕ ಕೃಷಿಯ ಮೇಲೆ ಅವಶ್ಯಕರಾಗಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಿನ ಮಂದಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಇಂದಿನ ನಗರೀಕರಣದ ಪರಿಣಾಮ ಮಕ್ಕಳು, ಯುವಕರು ಮತ್ತು ನಗರವಾಸಿಗಳಿಗೆ ಕೃಷಿ ಪರಿಚಯನೇ ಇಲ್ಲದಾಗಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೃಷಿ ಕ್ಷೇತ್ರದ ಬಗ್ಗೆ ಒಂದು ಪ್ರಾಥಮಿಕ ಜ್ಞಾನ ನೀಡುವುದರ ಮೂಲಕ ನಗರದ ಒತ್ತಡ ಜೀವನದಿಂದ ಮುಕ್ತಿ ನೀಡಿ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಕೃಷಿ ಪ್ರವಾಸೋದ್ಯಮ ಅತ್ಯಗತ್ಯವಾಗಿದೆ.
0: ಹೌದು,
1: ಈ ನಿಟ್ಟಿನಲ್ಲಿ ಕೃಷಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾನು ಕೃಷಿ ಪ್ರವಾಸೋದ್ಯಮದ ಆಯಾಮಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಡಿ ನೋಡಿದಾಗ ಈ ಪ್ರವಾಸೋದ್ಯಮ ಅನ್ನೋದು ಹೊಸ ಹೊಸ ಸ್ವರೂಪವನ್ನ ಪಡ್ಕೋತಾ ಇದೆ. ಹಿಂದೆ ಪ್ರವಾಸ ಅಂತ ಹೇಳಿದ್ರೆ ಒಂದು ತೀರ್ಥ ಕ್ಷೇತ್ರಕ್ಕೆ ಒಂದು ದರ್ಶನ ಪಡೆಯಕ್ ಹೋಗೋದೇ ಒಂದು ಪ್ರವಾಸ ಆಗಿತ್ತು.
0: ಹೌದು,
1: ನಂತರ ದಿನಗಳಲ್ಲಿ ಜನ ಪರಿಸರ ಪ್ರವಾಸೋದ್ಯಮದತ್ತ ಆಸಕ್ತಿ ತೋರಿದ್ರು. ಸರ್ಕಾರನ ಸಹ ಪರಿಸರ ತಾಣಗಳನ್ನ ಅಭಿವೃದ್ಧಿಪಡಿಸಿತು, ಅದ್ರ ಜೊತೆಗೆ ಅರಣ್ಯ ಇಲಾಖೆಯಿಂದ ವನ್ಯಜೀವಿ ಪ್ರವಾಸೋದ್ಯಮ ಆರಂಭ ಆಯ್ತು ಮೇಡಮ್. ಅದಲ್ಲದೆ ಪ್ರವಾಸೋದ್ಯಮ ಇಲಾಖೆಯು ಹಲವು ಬಗೆಯ ಪ್ರವಾಸೋದ್ಯಮವನ್ನ ಪರಿಚಯಿಸುವ ಕೆಲಸವನ್ನ ಮಾಡಿತು. ಇದ್ರ ನಡುವೆನೆ ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯ ಆಲೋಚನೆ ಬದಲಾಗ್ತಿದ್ದಂಗೆ ಕೃಷಿ ಪ್ರವಾಸೋದ್ಯಮ ಹೆಚ್ಚಿನ ಒಂದು ಐಪನ್ನ ಪಡ್ಕೊಂಡಿದೆ. ಈ ನಿಟ್ಟಿನಲ್ಲಿ ಜನರು ಅಂದ್ರೆ ಕೃಷಿಕರು ಸಹ ಒಂದು ಈ ತರದ ಒಂದು ಆಯಾಮ ಇದೆ ಪ್ರವಾಸೋದ್ಯಮದ ಮೂಲಕ ಅನ್ನೋದನ್ನ ಕಂಡಿಡ್ಕೊಂಡ ನಿಟ್ಟಿನಲ್ಲಿ
0: ಹೌದು,
1: ರೈತರು ಸಹ ಒಂದು ಇದನ್ನೇ ಒಂದು ಕ್ಷೇತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಇತ್ತೀಚೆಗೆ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಈ ಒಂದು ಕೃಷಿ ಒಂದು ಪ್ರವಾಸೋದ್ಯಮವನ್ನ ಕೈಗೊಳ್ಬೇಕಾದ್ರೆ ರೈತ ಮತ್ತೆ ರೈತನ ಕುಟುಂಬ ಏನಿದೆ ಅದು ಕೃಷಿ ಭೂಮಿಯನ್ನೇ ಒಂದು ಪ್ರಧಾನ ಕ್ಷೇತ್ರವನ್ನಾಗಿ ಮಾಡ್ಕೋಬೇಕಾಗಿದೆ ಮೇಡಮ್. ಮತ್ತೆ ಆತ ಅಲ್ಲಿ ಪ್ರವಾಸೋದ್ಯಮವನ್ನ ಕೈಗೊಳ್ಬೇಕಾದ್ರೆ ಆತನ ಕುಟುಂಬ ಅಲ್ಲಿ ವಾಸ ಇರ್ಬೇಕು. ಬಂದಂತಹ ಅತಿಥಿಗಳಿಗೆ ರೈತನ ಆಹಾರವನ್ನ ತಯಾರ್ ಮಾಡ್ಕೊಡ್ಬೇಕು. ಜೊತೆಗೆ ಅಲ್ಲಿಯ ಅದರಲ್ಲೂ ಅಂದ್ರೆ ನಾವು ನಮ್ಮ ಭಾಗಕ್ಕೆ ಏನ್ ಬರ್ತಾರೆ ಅವ್ರಿಗೆ ನಮ್ಮದೇ ಆದ ಶೈಲಿಯ ಊಟವನ್ನ ಕೊಟ್ಟಾಗ ಮಾತ್ರ ಅದು ಒಂದು ಪ್ರವಾಸೋದ್ಯಮ ನಮ್ಮ ಸ್ಥಳೀಯ ವಿಶೇಷತೆಯನ್ನ ನಾವು ತಿಳಿಸಕ್ ಸಾಧ್ಯ ಇರುತ್ತೆ. ಹಾಗಾಗಿ ನಮ್ಮ

0: ರೈತರ ಮನೆಗೆ ಬಂದಂತ ಅಂದ್ರೆ ನಮ್ಮ ಜಮೀನಿಗೆ ಬಂದಂತ ರೈತರಿಗೆ ಏನು ಪ್ರವಾಸಿಗರಿಗೆ ನಾವು ಸ್ಥಳೀಯ ಸೊಗಡಿನ ಆಹಾರವನ್ನ ನೀಡೋದ್ರ ಮೂಲಕ ಅಲ್ಲಿ ಅವ್ರಿಗೆ ಉಳ್ಕೊಳಕ್ ಬೇಕಾದಂತ ಒಂದಷ್ಟು ಕೊಠಡಿಗಳನ್ನ ನಿರ್ಮಾಣ ಮಾಡ್ಕೊಡ್ಬೇಕಾಗುತ್ತೆ ಮೇಡಮ್. ಜೊತೆಗೆ ಒಳ್ಳೆ ರೀತಿಯ ಆತಿಥ್ಯವನ್ನ ನೀಡೋದ್ರ ಮೂಲಕ ಬಂದಂತ ಅತಿಥಿಗಳಿಗೆ ನಾವು ನಮ್ಮ ಕೃಷಿ ತಾಕನ್ನ ಪರಿಚಯ ಮಾಡಿಸುವ ಕೆಲಸ ಮಾಡ್ಬೇಕು. ಹಾಗಾಗಿ ನಾವು ನಮ್ಮ ಸಾಮರ್ಥ್ಯ ಆಧಾರದ ಮೇಲೆ ನಾವು ಎಷ್ಟು ಕೊಠಡಿಗಳು ಬೇಕು ಅಷ್ಟನ್ನ ನಿರ್ಮಾಣ ಮಾಡ್ಕೋಬೇಕು. ಮತ್ತೆ ಬಂದವರಿಗೆ ನಾವು ಅವ್ರಿಗೆ ಬೇಸರ ಆಗ್ಬಾರ್ದು. ಒಂದು ಪ್ರವಾಸಿ ತಾಣ ಅಂದ್ರೆ ಅವ್ರು ಬರ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳಕ್ ಬರ್ತಾರೆ. ಹಾಗಾಗಿ ನಾವು ನಮ್ಮ ಕೃಷಿ ಜಮೀನಿನಲ್ಲಿ ಒಂದು ಸಮಗ್ರ ಕೃಷಿ ಇರುವಂತೆ ಎಲ್ಲ ರೀತಿಯ ಬೆಳೆಗಳನ್ನ ನಾವು ಬೆಳ್ಕೊಂಡಿರ್ಬೇಕು. ಆಗ ಮಾತ್ರ ಬಂದಂತ ಪ್ರವಾಸಿಗರಿಗೆ ನಾವು ಉತ್ತಮ ರೀತಿಯ ವಿಚಾರಗಳನ್ನ ತಿಳ್ಸಕ್ ಸಾಧ್ಯ ಆಗುತ್ತೆ. ಮತ್ತೆ ಬಂದಂತ ಪ್ರವಾಸಿಗರಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ಕೃಷಿ ಬಗ್ಗೆ ತಿಳುವಳಿಕೆ ನೀಡೋದ್ರ ಜೊತೆಗೆ ಅವರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವಂತೆ ಮಾಡ್ಬೇಕು. ಉದಾಹರಣೆಗೆ ಅವ್ರನ್ನ ಹಾಲು ಕರೆಸೋದವ್ರ ಹತ್ರ ಕೊಟ್ಟಿಗೆ ನಿರ್ವಹಣೆ ಮಾಡೋದು, ನಮ್ಮ ಜಮೀನಿನಲ್ಲಿ ಇರ್ತಕ್ಕಂತ ಕಟ್ಟೆಗಳಲ್ಲಿ ನಮ್ಮ ರಾಸುಗಳನ್ನ ಮೈ ತೊಳೆಯೋದು, ಮತ್ತೆ ಮರ ಹಚ್ಚೋದು, ತೆಂಗಿನಕಾಯಿ ಗಿಡಿಸೋದು, ಗೊಬ್ಬರ ಹಾಕೋದು, ಮತ್ತೆ ಸಸಿ ನಾಟಿ ಮಾಡಿಸೋದು, ಔಷಧ ಸಿಂಪಡಣೆ, ಮತ್ತೆ ತುಂಬಾ ಆಕರ್ಷಣೆ ವಿಚಾರ ಅಂದ್ರೆ ಜೇನು ಕೃಷಿ ಬಗ್ಗೆ ಅವ್ರಿಗೆ ಪರಿಚಯ ಮಾಡ್ಕೊಡೋದು. ಮತ್ತೆ ಈಗ ವಿಶೇಷ ಟ್ರೈಂಡ್ ನಾಟಿ, ಈಗಾಗ್ಲೇ ಸುಮಾರು ಜನ ಕೃಷಿ ಭೂಮಿಯಲ್ಲಿ ನಾಟಿ ಹಾಕ್ಸೋದಂದ್ರೆ ಹೊರಗಡೆಯಿಂದ ಐಟಿ ಬಿಟಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಾಟಿ ಹಾಕ್ಸಕ್ಕಂಥದ್ದು ಈಗಾಗ್ಲೇ ಸುಮಾರು ಕಡೆ ನೋಡ್ಬೋದು. ಅದೇ ರೀತಿ ನಾವು ಬಂದ ನಮ್ಮ ಪ್ರವಾಸಿಗರಿಗೆ ನಾಟಿ ಹಾಕದ್ ಹೇಳ್ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಸುಗ್ಗಿ ಕಾಲದಲ್ಲಿ ಅಂದ್ರೆ ಒಕ್ಕಣೆ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ನಾವು ಒಕ್ಕಣೆ ಮಾಡಿಸಿದಾಗ ಅದು ಒಂದು ಹೊಸ ವಿಚಾರವನ್ನ ಅವ್ರಿಗೆ ನಾವು ತಿಳಿಸ್ಕೊಟ್ಟಂಗಾಗುತ್ತೆ. ಇದ್ರ ಜೊತೆಗೆ ನಮ್ಮ ಜಮೀನಿನಲ್ಲಿ ಬೆಳೀತಕ್ಕಂತ ಏನು ಹಣ್ಣುಗಳಿದೆ, ಆಯಾ ಋತುಮಾನಕ್ಕೆ ಬಂದಂತ ಹಣ್ಣುಗಳನ್ನ ಅವ್ರ ಹತ್ರನೇ ಕುಯಿಸಿ ಅವ್ರಿಗೆ ತಿನ್ನಿಸಿದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವರೇ ಹಣ್ಣನ್ನ ಕಿತ್ತು ಅವರೇ ತಿಂದಾಗ ಒಂಥರ ಅವ್ರಿಗೆ ವಿಚಾರನೆ ಗೊತ್ತಿರಲ್ಲ, ಆಗ ಅದು ಅದರ ರುಚಿನೇ ಬೇರೆ ಒಂಥರ ಇರುತ್ತೆ ಮೇಡಮ್. ಮತ್ತೆ ಅವ್ರು ಬಂದಂತ ಏನು ಪ್ರವಾಸಿಗರು ಇರ್ತಾರೆ ಅವ್ರಿಗೆ ನಾವು ಕೊಳವೆ ಬಾವಿ ಮತ್ತೆ ನೀರಿನ ಸಂರಕ್ಷಣೆ ಹೀಗೆ ಈ ತರ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ಬೋದು. ಮತ್ತೆ ಬಂದಂತ ಏನು ಪ್ರವಾಸಿಗರು ಇರ್ತಾರೆ ಅವ್ರನ್ನ ಸಮೀಪದ ಪ್ರವಾಸಿ ತಾಣಗಳಿಗೆ ಅಂದ್ರೆ ನಮ್ಮ ಕೃಷಿ ಜಮೀನಿನಲ್ಲಿ ಉಳಿಸ್ಕೊಳ್ಳೋದ್ರ ಮೂಲಕ ವಿಚಾರಗಳನ್ನ ತಿಳಿಸೋದ್ರ ಜೊತೆಗೆ ಕೃಷಿ ವಿಚಾರಗಳನ್ನ ಅಕ್ಕಪಕ್ಕದ ಪ್ರವಾಸಿ ತಾಣಗಳಿಗೆ ಅದರಲ್ಲೂ ನಮ್ಮ ಎತ್ತಿನ ಗಾಡಿ, ಕುದುರೆ ಗಾಡಿ, ಈ ತರದ ಗಾಡಿ ಮೂಲಕ ನಾವು ಅವ್ರನ್ನ ಕರ್ಕೊಂಡು ಹೋದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನರು ಆ ತರದ ಅನುಭವನೇ ಪಡೆದಿರಲ್ಲ. ಹಾಗಾಗಿ ಆ ತರದ ಒಂದು ನಮ್ಮ ಯುವಕರು ಏನಿದ್ದಾರೆ ಒಂದು ಎತ್ತಿನ ಗಾಡಿಯನ್ನ ಕರ್ಕೊಂಡೋಗಿ ಅವ್ರಿಗೆ ಪ್ರವಾಸ ಮಾಡಿಸಿದಾಗ ಅದು ಒಂದು ರೀತಿ ಒಂದು ಒಂಥರ ಅವ್ರಿಗೆ ಉಲ್ಲಾಸ ಬರಿಸುತ್ತೆ. ಜೊತೆಗೆ ಅಲ್ಲಿ ಬರ್ತಕ್ಕಂತ ಪ್ರವಾಸಿಗರಿಗೆ ನಾವು ಗ್ರಾಮೀಣ ಆಟಗಳನ್ನ ಆಡಿಸೋದು, ಮತ್ತೆ ನಮ್ಮ ಆಹಾರ ಸಂಸ್ಕೃತಿ ಕಲೆ ತಿಳಿಸೋದು ಒಂದ್ ಕಡೆ ಆದ್ರೆ ನಮ್ಮ ಏನಿದೆ ಪ್ರತಿದಿನ ಸಂಜೆ ನಮ್ಮ ಸ್ಥಳೀಯ ಕಲೆಗಳು ಈಗ ನಮ್ಮ ಆಯಾ ಭಾಗದಲ್ಲಿ ತನ್ನದೇ ಆದ ಒಂದು ವಿಶೇಷ ಕಲೆಗಳಿರ್ತವೆ. ಈಗ ಉದಾಹರಣೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಗೊರವರ ಕುಣಿತ ಅದು ನಮ್ಮ ಜಿಲ್ಲೆಯ ಒಂದು ಪ್ರಸಿದ್ಧ ಕಲೆ. ಮತ್ತೆ ಆಡಿಗಳಲ್ಲಿ ನಮ್ಮ ಸೋಲಿಗರ ಕುಣಿತ ಇದೆ, ಗೋರು ಗೋರುಕನ ಅಂತೇಳಿ ಒಂದು ಹಾಡನ್ನ ಆಡ್ತಾ ಸೋಲಿಗರು ಸಂಜೆ ವೇಳೆ ಕುಣಿದು ಬಂದಂತ ಪ್ರವಾಸಿಗರಿಗೆ ಈಗಾಗ್ಲೇ ಆ ತರದ ಹಾಡಿನ ಮೂಲಕ ಒಂಥರ ಮನೋರಂಜನೆಯನ್ನ ನೀಡ್ತಾ ಇದ್ದಾರೆ.
1: ಹೌದು ಸರ್, ಖಂಡಿತ. ಇದ್ರ ಮಧ್ಯ ನನಗೆ ಒಂದು ಪ್ರಶ್ನೆ ಇದೆ, ಏನಪ್ಪಾ ಅಂತ ಹೇಳಿದ್ರೆ, ಈಗ ಇಷ್ಟೆಲ್ಲ ವಿಚಾರಗಳನ್ನ ನೀವು ಹೇಗೆ ಕಲೆ ಹಾಕಿದ್ರಿ, ಇದಕ್ಕೆಲ್ಲ ಎಷ್ಟು ಸಮಯ ತಗೊಳ್ತು?
0: ಮೇಡಮ್, ನಾನು ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ನಮ್ಮ ರೈತ ಸಮೂಹಕ್ಕೆ ಒಂದು ಹೊಸ ಆಯಾಮವನ್ನ ಕಂಡಿಡಿಬೇಕು. ರೈತರು ಸಹ ಒಂದು ಆದಾಯ ಮೂಲಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕಂಡುಕೊಳ್ಳೋ ರೀತಿಯಲ್ಲಿ ಏನ್ ಮಾಡ್ಬೋದು ಅಂತ ನಾನು ಒಂದು ನನ್ನಲ್ಲಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ತರದ ಒಂದು ವಿಚಾರ ನನ್ನ ತಲೆಗೆ ಬಂತು. ಹಾಗಾಗಿ ನಾನು ಸಹ ಸಾಕಷ್ಟು ಜನ ಪತ್ರಕರ್ತರು, ಬೇರೆ ಬೇರೆ ಕ್ಷೇತ್ರದ ಪ್ರತಿಭಾವಂತ ರೈತರು ಮತ್ತೆ ಜೊತೆ ಚರ್ಚೆ ಮಾಡ್ತಾ ಬಂದಾಗ ಇದು ಒಂದು ರೀತಿಯಲ್ಲಿ ನನ್ನ ಇದ್ರ ಏನಾದ್ರೂ ಕೆಲಸ ಮಾಡಿ ಒಂದು ಮಾರ್ಗವನ್ನ ಕಂಡುಹಿಡಿಯಬೇಕು ಅನ್ನಿಸ್ತು. ಹಾಗಾಗಿ ಕೃಷಿ ಪ್ರವಾಸೋದ್ಯಮ ಚಟುವಟಿಕೆ ಜೊತೆಗೆ ಒಂದು ರೈತ ಕುಟುಂಬ ತನ್ನ ಜಮೀನಿನಲ್ಲಿ ಉಳ್ಕೊಂಡು ಆತನ ಜಮೀನನ್ನ ಜನರಿಗೆ ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡು ಹಸು, ಕುರಿ, ಕೋಳಿ ಮತ್ತೆ ವೈವಿಧ್ಯಮಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಅದನ್ನ ತೋರಿಸಿ ಸಹ ಒಂದು ಆದಾಯ ಮೂಲವನ್ನ

0: ಸೃಷ್ಟಿ ಮಾಡ್ಕೋಬಹುದು. ಉದಾಹರಣೆಗೆ
1: ಆ ಒಂದು ನಿಟ್ಟಿನಲ್ಲಿ ನೀವು ಸುಮಾರು 3-4 ವರ್ಷಗಳ ಕಾಲ ಬಹಳ ಕಷ್ಟಪಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ರೈತರ ಬಳಿ ಮಾತನಾಡಿ ಇಷ್ಟೆಲ್ಲ ವಿಷಯಗಳನ್ನ ಕಲೆ ಹಾಕಿದಿರಿ. ಖಂಡಿತವಾಗ್ಲೂ ಸರ್, ಬಹಳ ಶ್ರಮ ಇದೆ. ಆ್ಯಂಡ್ ಇಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ವಿಚಾರಗಳಿದೆ ಖಂಡಿತವಾಗ್ಲೂ ಚರ್ಚೆ ಮಾಡೋದಕ್ಕೆ, ಆದರೆ ಸಮಯ ಕಡಿಮೆ ಇರೋದ್ರಿಂದ ಇಷ್ಟಕ್ಕೆ ನಾವು ಇಲ್ಲಿಗೆ ಸಂಕ್ಷಿಪ್ತಗೊಳಿಸ್ತಾ ನೀವು ನಮಗೆ ಕರೆ ಮಾಡಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ, ಹಂಚಿಕೊಂಡಿದ್ದಕ್ಕೆ. ಹಾಗೆ ಖಂಡಿತವಾಗ್ಲೂ ಸರ್, ಬಹಳ ಶ್ರಮ ಪಟ್ಟು ಯಾವುದೇ ವರದಿಗಾರರಾಗಿರಬಹುದು, ನಾನು ಈ ಹಿಂದೆ ಮಾತನಾಡಿದಂತಹ ವರದಿಗಾರರಿಗೂ ಇದೇ ಮಾತು ಹೇಳಿದೆ, ಬಹಳ ಶ್ರಮ ಪಟ್ಟು ನಮಗೆಲ್ಲ ಇಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ, ಅದು ಸಂಕ್ಷಿಪ್ತವಾಗಿ ನೀವು ತಿಂಗಳಾನ್ಗಟ್ಟಲೆ ವರ್ಷಗಟ್ಟಲೆ ಕೆಲಸ ಮಾಡಿ ಶ್ರಮ ಹಾಕಿ ಅದನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಈ ಸೇವೆಗೆ ಬಹಳ ಬಹಳ ಧನ್ಯವಾದಗಳು. ಹಾಗೆ ನಿಮ್ಮ ಸಮಯವನ್ನು ಇವತ್ತು ನಮಗಾಗಿ ಆಕಾಶವಾಣಿಗಾಗಿ ಮುಡಿಪಾಗಿಟ್ಟಿದ್ದಕ್ಕೆ ನನ್ನ ಪರವಾಗಿ, ಹಾಗೆ ಆಕಾಶವಾಣಿಯ ಪರವಾಗಿಯೂ ಕೂಡ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ನಮಸ್ತೆ.
0: ನಮಸ್ತೆ.
1: ಕೇಳುಗರೆ, ಕೇಳಿಸ್ಕೊಂಡ್ರಲ್ಲ ಎಷ್ಟು ಶ್ರಮ ಇರುತ್ತೆ ನೋಡಿ. ಇನ್ನೂ ಎಷ್ಟು ವಿಷಯಗಳಿದೆ ಹಂಚ್ಕೊಳ್ಳೋದಕ್ಕೆ, ಹೇಳೋದಕ್ಕೆ, ತಿಳಿಸೋದಕ್ಕೆ. ಇಷ್ಟೆಲ್ಲ ವಿಷಯಗಳನ್ನು ಒಂದು ಸಂಕ್ಷಿಪ್ತ ರೂಪಕ್ಕೆ ತರೋದು ಅಷ್ಟು ಸುಲಭದ ಮಾತಲ್ಲ. ಸೊ ಆ ಒಂದು ಸಂಕ್ಷಿಪ್ತ ಸುದ್ದಿಯ ಹಿಂದಿನ ಕಥೆ, ಅದರ ಶ್ರಮ ಎಷ್ಟಿರುತ್ತೆ ಅಂತ ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವೇ ಈ ನಮ್ಮ ವರ್ತಮಾನ ವೃತ್ತಾಂತ ಕಾರ್ಯಕ್ರಮ. ಹಾಗೆ ನಾನಾಗಲೇ ಹೇಳಿದೆ, ವಾಟ್ಸಪ್ನಲ್ಲಿ ಬಹಳಷ್ಟು ಸಂದೇಶಗಳು ಬಂದಿದೆ. ಈಗ ತೇಜಸ್ವಿನಿಯವರು ಮತ್ತಷ್ಟು ಸಂದೇಶಗಳನ್ನು ಓದ್ತಾ ಇದ್ದಾರೆ.
2: ನಂದೀಶ್ ಅವರು ಆಫ್ಲೈನೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅವರು ಎಲ್ಲಿಂದ ಅಂತ ನಮಗೆ ಸಂದೇಶವನ್ನು ಕಳಿಸಿಲ್ಲ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಆಫ್ಲೈನ್ ಕೈಯಲ್ಲಿ ಹಣ ಕೊಟ್ಟು ಪದಾರ್ಥ ಮತ್ತು ವಸ್ತುಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು, ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆನ್ಲೈನ್ ಪರ್ಚೇಸ್ನಲ್ಲಿ ಟಚ್ ಫೀಲ್ ಇರೋದಿಲ್ಲ, ಆಫ್ಲೈನ್ ಟಚ್ ಫೀಲ್ ಇರುತ್ತೆ ಅಂತ ಇದೊಂದೇ ಪ್ರಮುಖ ವ್ಯತ್ಯಾಸ ಅಂತ ಕೆಜಿ ಸುರೇಶ್ ವಿದ್ಯಾರಣ್ಯಪುರಂ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ನಂಜನಗೂಡು ಮಹೇಶ್ ನಾಯ್ಕ ಅವರು, ನಮಗೆ ಆನ್ಲೈನ್ ಬೇಡ, ಆಫ್ಲೈನ್ ಬೇಡ, ನಮ್ಮ ಅಜ್ಜಿ ತಾತ ಕಾಲದ ಪರಿಶ್ರಮವೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ರಜನಿ ಮದ್ದೂರಿನಿಂದ ಆಫ್ಲೈನ್ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಯೋಗಾನಂದ ರಂಪೂರೆ ನಜರ್ಬಾದ್ ಮೈಸೂರಿನಿಂದ, ದೂರ ಪ್ರಯಾಣಕ್ಕೆ ಆನ್ಲೈನ್ ಬೇಕೇ ಬೇಕು, ಆದರೆ ಪದಾರ್ಥಗಳನ್ನು ಕೊಂಡುಕೊಳ್ಳುವಾಗ ಆಫ್ಲೈನ್ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಆನ್ಲೈನ್ನಲ್ಲಿ ಕೆಲವೊಮ್ಮೆ ಚೆನ್ನಾಗಿರುತ್ತೆ, ನಮ್ಮ ಮನೆಯಲ್ಲಿ ದಿನಕ್ಕೆ ಕಡಿಮೆ ಅಂದರೆ 2 ವಸ್ತು ಬರುತ್ತೆ, ಸ್ಯಾರಿಗಳನ್ನು ಬೇಕು ಅಂದರೆ ಅಂಗಡಿಗೆ ಹೋಗಿ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಕಣ್ಣೂರು ವಿ ಗೋವಿಂದಾಚಾರಿ ಕುವೆಂಪು ನಗರ ಮೈಸೂರಿನಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಆಫ್ಲೈನ್ನಲ್ಲಿ ಪದಾರ್ಥಗಳನ್ನು ಅಥವಾ ಉಪಕರಣಗಳನ್ನು ತೆಗೆದುಕೊಳ್ಳುವುದರಲ್ಲಿ ಆದ್ಯತೆ ಬದಲಾಗಿದೆ, ಏಕೆಂದರೆ ಆ ನಿಗದಿತ ಸ್ಥಳದಲ್ಲಿ ಕೊಂಡುಕೊಂಡ ಪದಾರ್ಥಗಳನ್ನು ರಸೀದಿಯೊಂದಿಗೆ ಹಿಂದಿರುಗಿಸಲು ಅಥವಾ ಬದಲಾಯಿಸಲು, ಹಾಗೆ ದುರಸ್ತಿಗೆ ಬಂದರೆ ಸರಿ ಮಾಡಿಕೊಳ್ಳಲು, ನೇರವಾಗಿ ಸಂಪರ್ಕ ಮಾಡಲು ಇಲ್ಲಿಯವರೆಗೆ ಸುಲಭ ದಾರಿಯಾಗಿ ಪರಿಣಮಿಸಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಗೋವಿಂದಾಚಾರ್ಯ ಅವರೇ. ಮತ್ತೊಬ್ಬರು ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ, ಆಫ್ಲೈನ್ ಬೆಸ್ಟ್ ಮೇಡಮ್, ಬಿಕಾಸ್ ಕ್ವಾಲಿಟಿ ವೆರಿಫಿಕೇಶನ್ ಅಂಡ್ ಸೇವ್ ದ ಮನಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಿಂದ ಆಟೋ ರಮೇಶ್ ಅವರು.
1: ಬಹಳಷ್ಟು ಜನ ಆಫ್ಲೈನ್ ನ ಪರವಾಗಿ ಮೆಸೇಜ್ ಕಳಿಸ್ತಾ ಇದ್ರೆ ನೋಡೋಣ.
2: ಹೌದು. ಮತ್ತೊಬ್ರು ಟೈಲರ್ ಸುರೇಶ್ ಹಗಿನವಾಳನಿಂದ, ನಾವು ಯಾವುದೇ ವಸ್ತುಗಳನ್ನ ಕೊಂಡುಕೊಳ್ಳಬೇಕು ಅಂತ ಅಂದ್ರೆ ಆಫ್ಲೈನ್ ನಲ್ಲಿ ನಮಗೆ ಗೊತ್ತಿರುವ ಶಾಪ್ಗಳಲ್ಲಿ ಗುಣಮಟ್ಟ ನೋಡಿ ಖರೀದಿಸೋದು ಉತ್ತಮ. ಆನ್ಲೈನ್ ನಲ್ಲಿ ಕೆಲವೊಂದು ಸಾರಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಫ್ಲೈನ್ ಒಳ್ಳೇದು ಅಂತ ಇದ್ದಾರೆ ಜೆಪಿ ನಗರದಿಂದ ಟೈಲರ್ ಮಂಜುಳಾ. ಮತ್ತೊಬ್ರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಮಾನ್ಯರೇ, ಆನ್ಲೈನ್ನಲ್ಲಿ ಖರೀದಿ ಮಾಡುವುದು ಕೆಲವು ಪದಾರ್ಥಗಳು ಕಡಿಮೆ ಬೆಲೆಗೆ ಸಿಗುತ್ತವೆ ಅಂತ, ಇನ್ನು ಕೆಲವು ಅಂಗಡಿಗಳಲ್ಲಿ ದೊರೆಯುವ ಬೆಲೆಗಿಂತ ದುಬಾರಿಯಾಗಿರುತ್ತೆ. ಆನ್ಲೈನ್ನಲ್ಲಿ ಒಮ್ಮೊಮ್ಮೆ ಉತ್ತಮ ಪದಾರ್ಥಗಳು ಕೂಡ ದೊರೆಯಬಹುದು, ಕೆಲವೊಮ್ಮೆ ಕಳಪೆ ವಸ್ತುಗಳು ದೊರೆತು ಮೋಸ ಕೂಡ ಹೋಗಬಹುದು. ನಾನು ವೈಯಕ್ತಿಕವಾಗಿ ಯಾವುದೇ ಪದಾರ್ಥಗಳನ್ನು ಖರೀದಿಸುವುದಿಲ್ಲ. ಆನ್ಲೈನ್ ಖರೀದಿ ಒಮ್ಮೊಮ್ಮೆ ದುರುಪಯೋಗವಾಗುವುದು ಕೂಡ ನಡೆಯುತ್ತಿದೆ. ಹೊಸ ಡ್ರೆಸ್ ಖರೀದಿಸಿ ಅದನ್ನು ಫಂಕ್ಷನ್ಗೆ ಧರಿಸಿ ಹೋಗಿ ಬಂದು ನಂತರ ಅದನ್ನು ಬೇಡ ಎಂದು ಕೆಲವರು ರಿಟರ್ನ್ ಮಾಡುತ್ತಾರೆ ಎನ್ನುವ ಆಘಾತಕಾರಿ

0: ವಿಷಯ ಕೂಡ ತಿಳಿಯಿತು. ಆದರೆ ಆನ್ಲೈನ್ನಲ್ಲಿ ಖರೀದಿ ಮಾಡುವ ಬಹುತೇಕ ಯುವ ಪೀಳಿಗೆ ದುಬಾರಿ, ಕಳಪೆ, ಯಾವುದನ್ನೂ ಕೂಡ ನೋಡದೆ ಖರೀದಿಸ್ತಾರೆ. ಇದು ಅವರವರ ಭಾವಕ್ಕೆ ತಕ್ಕಂತೆ ಅಂತ ಹೇಳ್ತಾ ಇದ್ದಾರೆ ಮುಳ್ಳೂರು ಪ್ರಕಾಶ್, ಕನಕದಾಸರ ನಗರ, ಮೈಸೂರಿನಿಂದ.
1: ಓಕೆ, ಸೊ ಬಹಳಷ್ಟು ಜನ ನಮ್ಮ ಕೇಳುಗರು ಆಫ್ಲೈನ್ ಪರವಾಗಿ ಮಾತನಾಡ್ತಾ ಇದ್ದಾರೆ, ಆದರೆ ಯುವ ಪೀಳಿಗೆ ಆನ್ಲೈನ್ನತ್ತ ಮುಖ ಮಾಡಿದೆ. ಬಹಳಷ್ಟು ಜನ ಆನ್ಲೈನ್ನಲ್ಲಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.
0: ಮತ್ತೆ ಹರ್ಷಿತಾ ಶಕ್ತಿನಗರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ದೇಶದಲ್ಲಿ ಆನ್ಲೈನ್ ಶಾಪಿಂಗ್ನ ಕ್ರೇಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಆದರೆ ಅದರೊಂದಿಗೆ ವಂಚನೆಯ ಪ್ರಕರಣವೂ ಕೂಡ ಹೆಚ್ಚಾಗಿದೆ. ಅನೇಕ ಬಾರಿ ಆನ್ಲೈನ್ ಶಾಪಿಂಗ್ಗಳಿಂದ ಆರ್ಡರ್ ಮಾಡಿದ ಉತ್ಪನ್ನಗಳು ನಕಲಿ ವಸ್ತುಗಳನ್ನು ಒಳಗೊಂಡಿರುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಬಹಳ ಜಾಗರೂಕತೆಯಿಂದ ವಸ್ತುಗಳನ್ನು ಖರೀದಿಸುವುದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಎಲ್ಲಾ ರೀತಿಯ ವಂಚನೆ ನೋಡಿದ್ರೆ ಒಂದು ಕಡೆ ಆಫ್ಲೈನ್ ಶಾಪಿಂಗ್ ಬೆಟರ್ ಅನ್ಸುತ್ತೆ, ನಾವು ನೇರವಾಗಿ ಕಂಡು ಕೇಳಿ ಕೊಂಡುಕೊಳ್ಳುವುದು ಸರಿ ಅಂತ ಹೇಳ್ತಾ ಇದ್ದಾರೆ ಹರ್ಷಿತಾ. ಹಾಗೆ ಮತ್ತೊಬ್ರು ಸ್ವರ್ಣಲತಾ ಮೈಸೂರಿನಿಂದ, ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ಆರ್ಡರ್ ಮಾಡುವುದು ತುಂಬಾ ಸಾಮಾನ್ಯವಾಗಿದೆ, ಇದರಿಂದ ಸಮಯ ಉಳಿತಾಯ ಆಗತ್ತೆ, ಕಾಯೋದು ತಪ್ಪತ್ತೆ, ಹೆಚ್ಚುವರಿ ಕೆಲಸಗಳನ್ನ ಮಾಡಬಹುದು. ರೈಲು ಪ್ರಯಾಣದಲ್ಲಿ ಆನ್ಲೈನ್ ಬುಕ್ಕಿಂಗ್ ತುಂಬಾ ಉಪಯೋಗವಾಗಿದೆ, ಇದರಿಂದ ನಾವು ಎಷ್ಟೊತ್ತಿಗೆ ರೈಲು ನಿಲ್ದಾಣ ತಲುಪಬಹುದು ಎಂದು ತಿಳಿಯಬಹುದು, ತಡವಾಗಿ ಆಗಮಿಸುವ ರೈಲು ಆನ್ಲೈನ್ನಿಂದ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಖಂಡಿತ.
0: ಮತ್ತೊಬ್ರು ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಇಂದಿನ ವರ್ತಮಾನ ಪತ್ರಿಕೆ ಹಿಂದಿನ ಕಥೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿದೆ. ನನ್ನ ಮಟ್ಟಿಗೆ ಹೇಳೋದಾದರೆ ನಾವು ಕೊಳ್ಳುವ ಮುನ್ನ ಆಫ್ಲೈನ್ನಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡೋದು ಉತ್ತಮ. ಆನ್ಲೈನ್ನಲ್ಲಿ ನಾವು ಕೊಂಡ ಪದಾರ್ಥದ ಗುಣಮಟ್ಟ ನಮ್ಮನ್ನು ಮೋಸ ಮಾಡಬಹುದು, ಆದ್ದರಿಂದ ಗ್ರಾಹಕ ಎಚ್ಚರ ಎಂಬ ಮಾತು ಸತ್ಯ. ಕೆಲವು ಪದಾರ್ಥ ವಾಪಸ್ ಮಾಡಬಹುದು, ಒಟ್ಟಿನಲ್ಲಿ ನನಗೆ ಆಫ್ಲೈನ್ ಮೂಲಕ ಕೊಳ್ಳುವುದೇ ಉತ್ತಮ ಅನಿಸುತ್ತೆ ಅಂತ ಇದ್ದಾರೆ. ಮತ್ತೊಬ್ರು ಪದ್ಮ ದೇವಲಿಂಗೇಗೌಡ, ಅಂಕುಶಾಪುರ ಬಸರಾಳು ಹೋಬಳಿಯಿಂದ, ನನ್ನ ಪ್ರಕಾರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲು ಆಫ್ಲೈನ್ ಸೂಕ್ತವಾದದ್ದು, ಏಕೆಂದರೆ ಅದರ ಗುಣಮಟ್ಟ ಮತ್ತು ಬೆಲೆಯನ್ನು ಕೂಲಂಕುಷವಾಗಿ ಪರಿಶೀಲಿಸುವುದು ಮತ್ತು ನಮಗೆ ತೃಪ್ತಿ ಆದರೆ ಕೊಂಡುಕೊಳ್ಳಬಹುದು, ಸಮಯದ ಉಳಿತಾಯ ಮತ್ತು ಸಾರಿಗೆ ವೆಚ್ಚ ಕಡಿಮೆ ಮಾಡಬಹುದು ಅಂತ ಇವರು ಆನ್ಲೈನ್ ಪರವಾಗಿದ್ದಾರೆ.
1: ಹೌದು.
0: ಮತ್ತೊಬ್ರು ಅಳತೆ, ತೂಕ, ಗುಣಮಟ್ಟ, ಸಮಯಕ್ಕೆ ಸರಿಯಾಗಿ ಸಾಗಾಣಿಕೆ ಇವೆಲ್ಲ ಅಂಶಗಳು ಇದ್ರೆ ಆನ್ಲೈನ್ ಹೆಚ್ಚು ಅನುಕೂಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಿವಣ್ಣ ಟೈಲರ್, ಕಾಮನಕೆರೆ ಹುಂಡಿಯಿಂದ. ಮತ್ತೊಬ್ರು ಈ ದಿನದ ಹೊಸ ವಿಷಯ ವರ್ತಮಾನ ವೃತ್ತಾಂತ, ಹೊಸತನದಿಂದ ವಿಜೃಂಭಿಸಲಿ, ಹೊಂಗಿರಣ ಕಳೆದು ವರ್ತಮಾನ ವೃತ್ತಾಂತ ಬಂದಿದೆ, ಧನ್ಯವಾದಗಳೊಂದಿಗೆ ಪಾರ್ವತಿ ಬಿ ಕೆ ಅವರು ನಮಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ.
1: ಓಕೆ, ತೇಜಸ್ವಿನಿಯವರೇ, ಇವ್ರಿಗೆ ಒಂದು ಮಾತು ಹೇಳೋಣ. ಹೊಂಗಿರಣ ಕಾರ್ಯಕ್ರಮ ಮುಕ್ತಾಯ ಆಗಿಲ್ಲ. ಪ್ರತಿ ತಿಂಗಳ ಮೊದಲ, ಮೂರನೇ ಹಾಗೆ ಐದನೇ ಮಂಗಳವಾರ ಹೊಂಗಿರಣ ಕಾರ್ಯಕ್ರಮ ಮೂಡಿ ಬರುತ್ತೆ. ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಮಾತ್ರ ವರ್ತಮಾನ ವೃತ್ತಾಂತ ಕಾರ್ಯಕ್ರಮ ಪ್ರಸಾರ ಆಗೋದು.
0: ಪಾರ್ವತಿಯವರ ಸಂದೇಶ ಮುಂದುವರೆದು, ನನಗೆ ಆಫ್ಲೈನ್ನಲ್ಲಿ ವಸ್ತು ಖರೀದಿಗೆ ಬಹಳ ಇಷ್ಟ ಆಗತ್ತೆ, ಮತ್ತೆ ಅಗತ್ಯವಿದ್ರೆ ಮಾತ್ರ ವಸ್ತುಗಳನ್ನು ತೆಗೆದುಕೊಳ್ಳಬೇಕು, ಇರುವ ಪದಾರ್ಥಗಳನ್ನು ಬಿಟ್ಟು ನಮಗೆ ಅಗತ್ಯ ಇರುವ ವಸ್ತುವನ್ನು ಖರೀದಿಸಬೇಕು ಅಂತ ಹೇಳ್ತಾ ಇದ್ದಾರೆ ಪಾರ್ವತಿಯವರು. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಆಫ್ಲೈನ್ ಇಷ್ಟ ನನಗೆ ಖರೀದಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಸಂದೇಶವನ್ನ ಕಳಿಸಿದ್ದಾರೆ ಕಟ್ವೆ ಸ್ಟಿಚ್ ಮಂಡಿ ಮೊಹಲ್ಲಾಯಿಂದ ಎನ್ ರಮೇಶ್ ಮಾಳೋದೆ ಅವರು. ನಮಸ್ತೆ ಆಕಾಶವಾಣಿ, ಇಂದಿನಿಂದ ಪ್ರಾರಂಭವಾಗಿರುವ ಹೊಸ ಕಾರ್ಯಕ್ರಮ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಏನಾದರೂ ಖರೀದಿ ಮಾಡುವಾಗ ಖುದ್ದಾಗಿ ಖರೀದಿ ಮಾಡುವುದು ತುಂಬಾ ಉತ್ತಮ. ಆನ್ಲೈನ್ನಲ್ಲಿ ಖರೀದಿಸುವಾಗ ನಾವು ಮೋಸ ಹೋಗುವ ಸಂಭವಗಳು ಇರುತ್ತವೆ, ಖುದ್ದಾಗಿ ಖರೀದಿಸುವಾಗ ವ್ಯಕ್ತಿಗಳ ಪರಿಚಯವಾಗುತ್ತೆ, ಮನುಷ್ಯ ಸಂಬಂಧಗಳು ಬೆಳೆಯುತ್ತೆ, ನಾವು ನಮಗೆ ಬೇಕಾಗಿರುವ ಪದಾರ್ಥಗಳನ್ನ ಒಂದಲ್ಲ ಎರಡು ಸಲ ಪರೀಕ್ಷಿಸಿ ಖರೀದಿ ಮಾಡಬಹುದು. ಮನುಷ್ಯ ಸಂಘಜೀವಿ ಆದ್ದರಿಂದ ಆನ್ಲೈನ್ಗೆ ಹೋಗದಿರೋದೇ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಸಹನ.
1: ಓಕೆ, ಸೊ ಬಹಳಷ್ಟು ಜನ ಆಫ್ಲೈನ್ ಹೇಳ್ತಾ ಇದ್ದಾರೆ, ಕಡಿಮೆ ಜನ ಆನ್ಲೈನ್ ಹೇಳ್ತಿದ್ದಾರೆ. ಯುವಕರನ್ನ ನಾವೇನಾದ್ರು ಪ್ರಶ್ನೆ ಮಾಡ್ತು ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಯುವಕರನ್ನ ಕೇಳ್ತು ಅಂತ ಹೇಳಿದ್ರೆ, ಅವರೆಲ್ಲರೂ ಆನ್ಲೈನ್ ಅಂತಲೇ ಹೇಳ್ಬೋದೇನು?
0: ಹೌದು, ಖಂಡಿತ ಹೌದು.
1: ಓಕೆ,
0: ಮತ್ತೊಬ್ರು ಯುಧಿಷ್ಠಿರ ರಂಪೂರೆ ನಸರ್ಬಾದ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಆನ್ಲೈನ್ ಖರೀದಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದೀರಿ, ಅದರ ಅನಿಸಿಕೆ ನಂದು ಹೀಗಿದೆ. ವ್ಯಕ್ತಿಯ ಸಮಯಾಭಾವ, ದೂರ ಹಾಗೂ ಸ್ಥಳೀಯ ಲಭ್ಯತೆ ಆಧಾರದ ಮೇಲೆ ಆನ್ಲೈನ್ ಖರೀದಿ ಉಚಿತ. ಆದರೂ ಕೆಲವೊಂದು ವಸ್ತುಗಳು ಅಂದರೆ ಸೀರೆ ಮತ್ತು ಬೆಲೆಬಾಳುವ ಲೋಹಗಳು, ಇದು ಉಚಿತವಲ್ಲ ಅಂತ ಹೇಳ್ತಾ ಇದ್ದಾರೆ.

0: ಮತ್ತೊಬ್ಬರು ಭಾರತಿ ಮೈಸೂರಿನಿಂದ ಆಫ್ಲೈನ್ ನನಗೆ ಇಷ್ಟವಾಗತ್ತೆ ಸದಾ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಜೆ ಪಿ ನಗರದಿಂದ ರಾಧಾ ಜೈರಾಮ್ ಅವರು, ಯಾವುದೇ ವಸ್ತು ತಗೊಂಡ್ರು ಆಫ್ಲೈನ್ ಒಳ್ಳೆಯದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ಗಿಂತ ಆಫ್ಲೈನ್ ತುಂಬ ಉತ್ತಮ, ಕಣ್ಣಲ್ಲಿ ನೋಡಿದ್ದೇ ನಾವು ಮೋಸ ಹೋಗ್ತೇವೆ, ಆದರೆ ಅದನ್ನು ಆನ್ಲೈನ್ನಲ್ಲಿ ತರಿಸಿ ವಾಪಸ್ಸು ಕಳಿಸಿ ಮತ್ತೆ ಕಳಿಸುವುದು ತುಂಬ ಗೊಂದಲ, ಆದ್ದರಿಂದ ಆಫ್ಲೈನ್ ಉತ್ತಮ ಅಂತ ವಿಜಯನಗರದಿಂದ ಲತಾ ಅವರು ಹೇಳ್ತಾ ಇದ್ದಾರೆ. ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ವಸ್ತುನಿಷ್ಠ ವರದಿ ನೀಡುವಲ್ಲಿ ವರದಿಗಾರರ ಪಾತ್ರ ಮಹತ್ತರವಾದದ್ದು, ಪತ್ರಿಕಾ ವರದಿಯ ಜೊತೆಗೆ ಕಣ್ತೆರಿಸುವ ಲೇಖನಗಳನ್ನು ಬರೆಯುತ್ತಾ ಕ್ಯಾಮರಾ ಹಿಡಿದು ಕಾಡಿನಲ್ಲಿ ಅಲೆದು ಕಪ್ಪು ಚಿರತೆಯ ಫೋಟೋಗ್ರಫಿಯನ್ನು ಮಾಡುತ್ತಾ ಪ್ರವಾಸಿಗರ ಮನಸೆಳೆಯುವಲ್ಲಿ ಯೋಗೇಶ್ ಕುಮಾರ್ ಅವರ ಶ್ರಮ ಸಾರ್ಥಕವೆನಿಸುವಂಥದ್ದು, ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು, ನಾನು ಆನ್ಲೈನ್ನಲ್ಲಿ ಸೀರೆ ತರಿಸಿದ್ದೆ, ನೋಡಿದರೆ ಅದರ ಅಳತೆ ಮೊಳ ಕಡಿಮೆ ಇತ್ತು, ಸೀರೆ ಉಟ್ಟು ನೋಡಿದರೆ ನೆರಿಗೆ ಬರಲೇ ಇಲ್ಲ, ಆದ್ದರಿಂದ ಆಫ್ಲೈನ್ ಖರೀದಿಯೇ ಒಳ್ಳೆಯದು, ಬಣ್ಣ ಕ್ವಾಲಿಟಿ ಅಂದ ಚಂದ ಎಲ್ಲವನ್ನು ಕಣ್ಣಲ್ಲಿ ನೋಡಿ ಖರೀದಿಸಬಹುದು ಅಂತ ಹೇಳ್ತಾ ಇದ್ದಾರೆ ಸಹನ.
1: ಆಗಲಿ ತೇಜಸ್ವಿನಿ ಅವರೇ, ಇನ್ನೂ ಬಹಳಷ್ಟು ಸಂದೇಶಗಳು ಬಂದಿವೆ, ಆದರೆ ಸಮಯದ ಅಭಾವ ಏನು ಮಾಡೋದು, ಎಲ್ಲ ಸಂದೇಶಗಳನ್ನ ಓದೋಕ್ಕಾಗ್ತಾ ಇಲ್ಲ. ಸೊ ಯಾರು ಕೇಳುಗರು ತಪ್ಪು ತಿಳ್ಕೊಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾ, ಈಗ ಮೊದಲನೇದಾಗಿ ನಾನು ಯಾರ್ಯಾರು ಶುಭ ಹಾರೈಕೆಗಳನ್ನು ಹೇಳಿದರೆ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಖಂಡಿತವಾಗ್ಲೂ ಇದೊಂದು ಹೊಸ ಪ್ರಯತ್ನ ಇವತ್ತಿನಿಂದ ಆರಂಭ ಆಗಿದೆ, ಹಾಗೆ ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯ ವಿಶೇಷವಾದಂತಹ ಲೇಖನಗಳು, ಛಾಯಾಚಿತ್ರಗಳ ಕುರಿತು ವರದಿಗಾರರ ಹಿಂದಿನ ಶ್ರಮದ ಕಥೆಯನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಶುಭ ಹಾರೈಸಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು, ಹಾಗೆ ಇಷ್ಟೆಲ್ಲ ಸಂದೇಶಗಳನ್ನು ಕಳಿಸಿದ್ದಕ್ಕೆ, ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕೆ ಮತ್ತೊಂದು ಧನ್ಯವಾದಗಳು. ಹಾಗೆ ಈ ಒಂದು ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಈ ಕಾರ್ಯಕ್ರಮ ಇನ್ನು ಮುಂದೆ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಇದೇ ಸಮಯಕ್ಕೆ, ಅಂತ ಅಂದರೆ ಬೆಳಿಗ್ಗೆ 11 ರಿಂದ 12 ಗಂಟೆಯವರೆಗೆ ಪ್ರಸಾರ ಆಗತ್ತೆ. ಇದನ್ನು ನೀವು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಬಹುದು, 100.6 ಟ್ಯೂನಿನ್ ಮಾಡಿನೂ ಕೂಡ ಆಲಿಸಬಹುದು. ಮತ್ತೊಮ್ಮೆ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಈ ಕಾರ್ಯಕ್ರಮ ಇನ್ನು ಮುಂದೆ ನಿಮಗಾಗಿ ಪ್ರಸಾರ ಆಗತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅಪರೂಪದ ವಿಷಯ, ಅಥವಾ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಜೇನುನೊಣವನ್ನು ನಮ್ಮ ರಾಜ್ಯ ಕೀಟ ಅಂತ ಹೇಳಿ ಸ್ವೀಕಾರ ಮಾಡಿದೆ. ಹೌದು, ಅದು ಯಾವುದು ಅಂತ ಹೇಳಿದ್ರೆ ತುಡುವೆ ಜೇನು, ಆಪಿಸ್ ಸೆರೆನಾ ಇಂಡಿಕಾ ಅಂತ. ಇದನ್ನು ಇಂಡಿಯನ್ ಹನಿ ಬೀ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಜೇನುನೊಣಗಳು ಇಲ್ಲ ಅಂತ ಅಂದರೆ ಅದರ ಪರಾಗಸ್ಪರ್ಶ ಕಾರ್ಯ ನಡೆಯೋದಿಲ್ಲ ಅಂತ ಹೇಳಿದ್ರೆ ಮಾನವ ಸಂಕುಲ ಉಳಿಯೋದು ಬಹಳ ಕಷ್ಟ. ಹೌದು, ಚಿಟ್ಟೆಗಳು ಹಕ್ಕಿಗಳು ಎಲ್ಲವೂ ಈ ಒಂದು ಕಾರ್ಯವನ್ನು ಮಾಡುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಈ ಜೇನುನೊಣಗಳು ಮಾಡುವಷ್ಟು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಚಿಟ್ಟೆಗಳು ಹಕ್ಕಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ May 26, 2026 ಈ ವರ್ಷ ಈ ಜೇನುನೊಣವನ್ನು ರಾಜ್ಯ ಕೀಟ ಅಂತ ಹೇಳಿ ಸ್ವೀಕಾರ ಮಾಡಿದೆ. ಹಾಗೆ ತೋಟಗಾರಿಕಾ ಇಲಾಖೆಯವರು ಕೂಡ ಒಂದು ಝೇಂಕಾರ ಬ್ರ್ಯಾಂಡ್ ಅಂತ ಕರೆದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಜೇನುನೊಣವನ್ನು ಸಾಕಿ ಅದರಿಂದ ಜೇನುತುಪ್ಪವನ್ನು ತಯಾರಿಸಿದ್ದಕ್ಕೆ ಈ ಜೇನುತುಪ್ಪ ಇದು ಝೇಂಕಾರ ಬ್ರ್ಯಾಂಡ್ ಅಂತ ಹೇಳಿ ಕೂಡ ಕರೆದಿದ್ದಾರೆ. ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮ್ಮೆಲ್ಲ ವಾಟ್ಸಪ್ ಸಂದೇಶಗಳನ್ನು ಓದಿದ್ದಕ್ಕೆ ತೇಜಸ್ವಿನಿ ಅವರಿಗೆ ಧನ್ಯವಾದಗಳು. ಹಾಗೆ ಆಗಲೇ ಹೇಳ್ದಂಗೆ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಈ ಕಾರ್ಯಕ್ರಮ ಪ್ರಸಾರ ಆಗತ್ತೆ ಅಂತ ಹೇಳ್ತಾ, ಎಲ್ಲ ಕೇಳುಗರಿಗೂ ತಮ್ಮ ಸಂದೇಶವನ್ನು ಕಳಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ವರದಿಗಾರರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಪ್ರಸಾರವಾಯಿತು. ಪ್ರಸ್ತುತಿ ಸಹನ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರ್ಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ದಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ದಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೇಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕೆ

0: ಹಿಡಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸ್ಅಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧೃತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
3: ಕೇಳಿದ್ರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮ ಗೌಡ ಅವರು, ಹೇಗಿದ್ದೀರಿ?
4: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
3: ಓಕೆ, ಅನುಪಮ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ, ಹೌದಾ?
4: ಹೌದು ಸರ್.
3: ವೃತ್ತಿ ಅದೇ,
4: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
3: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನಲ್ಲಿ ಇರುವಂತವ್ರಿಗೆ ಹೆಲ್ಪ್ ಮಾಡುವಂತದ್ದು, ಆರೋಗ್ಯದ ವಿಚಾರದಲ್ಲಿ ಹೆಲ್ಪ್ ಮಾಡುವಂತದ್ದು, ಮಹಿಳೆಯರ ಸಬಲೀಕರಣ ಮಾಡುವಂತದ್ದು, ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂತದ್ದು. ನೀವು ಯಾವ ಸಮಾಜ ಸೇವೆಯಲ್ಲಿ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆ. ಸಮಾಜ ಇರೋದೆಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡೋದು, ಆಮೇಲೆ ನಾನು ಹೇಳಿದ್ರು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
4: ಓಕೆ ಸರ್, ಹಾಗೆ ಹೇಳ್ಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
3: 1991
4: ನಾನು ಅವತ್ತು 6ನೇ ಕ್ಲಾಸ್ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ, ಎಲ್ಲ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮಪ್ಪನ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳೋರು, ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡು ಅನ್ನೋರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅದ್ ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ ನನ್ನ ಹೆಜ್ಜೆ ಅಂತ ಹೇಳ್ಬೋದು.
3: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ? ಅದು 6ನೇ ತರಗತಿ ಹುಡುಗಿ ನೀವಾಗ?
4: ಹೌದು.
3: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು. ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ? ಹಳ್ಳಿಗಳು ಹಳ್ಳಿಗಳೇ ಆಗಿದ್ದು ಅಲ್ವಾ?
4: ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
3: ಯಾವುದೇ ಒಂದು ದೂರ

0: ಇದ್ರೂ ಕೂಡ ಅದು ಹಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991ರಲ್ಲಿ ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ? ನೀವು ಮಂಡ್ಯದ ಮೂಲ ಮಂಡ್ಯದವರೇನಾ?
1: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳ್ಳಿ ಅಂತ ಹೇಳಿ, ಸಾತ್ತೂರ್ ಹತ್ರ ಒಂದು ಬೋವಳ್ಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನೋ ಅವತ್ತು ತುಂಬಾ ಕಷ್ಟ ಅಂತ, ಈ ಕಡೆ ಮಂಡ್ಯ ಫ್ಯಾಕ್ಟರಿ ಪ್ರಾರಂಭ ಆದಾಗ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರ್ಕೊಳ್ಳಕ್ ಬಂದಿದಂತೆ. ನಮ್ಮ ನಮ್ಮ ತಾತ ಕೂಡ ಹಾಗೆ ಬಂದು
0: ಮಂಡ್ಯದ
1: ನೆಲೆಸ್ತವರು.
0: ಓಕೆ, ಈಗ ಅದೇ ನೀವಾಗಲೂ ಕೂಡ ಹೇಳಿದಾಗೆ ಕಷ್ಟ, ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲೇ ನೀವು ಸಮಾಜ ಸೇವೆಯ ಕಲ್ಪನೆಯನ್ನು ಹುಟ್ಟಾಕಂಡ್ರಿ ಅಲ್ವಾ? ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ ಅಂತ, ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ? ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ? ಯಾವ್ದದು?
1: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್.
0: ಎಷ್ಟು ವರ್ಷ
1: ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
0: ಎಷ್ಟು ವರ್ಷ ಆಯ್ತು?
1: 21 ವರ್ಷ ಆಯ್ತು ಸರ್. ಆದ್ರೂ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು. ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ below 18 years ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000ರಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ, ಅಂದ್ರೆ ನನ್ನ ಡಿಗ್ರಿಯ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪೋ ನಿಟ್ಟಲ್ಲಿ ಯಥೇಚ್ಛವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬೋದು ಅನ್ಸುತ್ತೆ ಸರ್, ಒಂದ್ ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ದಿನ ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ದಿನ ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರು ಇಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
0: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ?
1: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು. ಆ ನಂತರದಲ್ಲಿ ಲಕ್ಷ್ಮೀ ಜನಧನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು. ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜ್ ಅಲ್ಲಿ PUC ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ MSc ಇನ್ ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂಥದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಮತ್ತೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ನಾವು ಏನೂ ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೊಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ಮಾಡ್ಕೊಂಡೆ. ಆ ನಂತರದಲ್ಲಿ BPET ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗಿ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ BPET ಕೂಡ ಮಾಡಿದೆ. BPET ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿತ್ತು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನನಗೆ ಬರವಣಿಗೆ ಹೆಚ್ಚು, ಅಲ್ಲೆಲ್ಲ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರ ಯಾರ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಕರ್ನಾಟಕ ಜರ್ನಲಿಸಂ ಮುಗಿಸಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ BOPTO ಮಾಡ್ಕೊಂಡೆ, ಬ್ಯಾಚುಲರ್ ಆಫ್ ಆಪ್ಥಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ಗಳು ನಂದು ಹಿಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ರು ಅಕ್ಕಂದ್ರು, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕನಿಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಅಂತ ಒಂದೊಂದು ಕೋರ್ಸ್ ಸೇರ್ಕೊಂಡ್ಬೇಕು.
0: ಅಲ್ಲ, ಈಗ ಅನುಪಮ ಗೌಡ ಅವರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದ್ದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ಗಳನ್ನ ಮಾಡ್ಕೊಂಡಿದ್ದೀರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ದೀರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ್ಮೇಲೆ ಆದರೂ ಕೂಡ ಯಾವುದು

0: ಆದರೂ ಒಂದು ಕೆಲಸಕ್ಕೆ ಹೋಗಿ ಎಲ್ಲರೂ ಒಂದು ಸೆಟ್ಲ್ ಆಗಬೇಕು ಅಂತ ಅನ್ನಿಸ್ತಿಲ್ವಾ ನಿಮಗೆ?
1: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನ್ನಿಸ್ತು ಕೂಡ. 2004 ಅಲ್ಲಿ ನಾನು ಎಸ್ ಐ ಎಕ್ಸಾಮ್ ಬರೆದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದರೆ ಕೆಲವು
0: ಕಾರಣಾಂತರಗಳಿಂದ ಸಿಗಲಿಲ್ಲ,
1: ನಾನು ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ.
0: ಅಲ್ಲಿ ಹೋಗ್ಲಿಕ್ಕಾಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ?
1: ಹೌದು,
0: ಸಮಾಜ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ ಹೋಗ್ಬಿಡ್ತಿದ್ರು ಏನು?
1: ಒಂದ್ ಕಲ್ಕೊಂಡ್ರೆ ಒಂದ್ ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
0: ಸ್ಯಾಟಿಸ್ಫೈ ಇದ್ದೀರಾ?
1: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ ಸಲ ಅನ್ಸುತ್ತೆ, ಒಂದೊಂದ್ ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ, ಕೆಲವು ವ್ಯಕ್ತಿಗಳನ್ನ ನೋಡಿದಾಗ, ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ, ಇಲ್ಲ, ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನಿಸ್ತಾ ಇಲ್ಲ.
0: ಅಲ್ಲ, ನೀವು ಆ ಕಡೆ ಹೋಗಿದ್ದರೆ ಬಹಳಷ್ಟು ಪ್ರಶಸ್ತಿಗಳನ್ನ ತಗೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದ್ ಕಾರಣಕ್ಕೆ, ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ದೀರಿ ಅಂತ?
1: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು, ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು, ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನನ್ನೊಬ್ಬಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು, ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೇ ಇರೋಂತ ಒಂದು
0: ಖುಷಿ
1: ಅಂತ ಹೇಳ್ಬೋದು. ಆನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದೆಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದೆ. ಈ ಎಲ್ಲ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ ಮಾಡ್ತು ಅಂತ.
0: ಆ ಡೆಸ್ಟಿನಿ ಅನ್ನೋ ಒಂದು ಇರುತ್ತೆ, ನಾವು ಅನ್ಕೊಂಡಿದ್ದೆ ಬೇರೆ, ಹೋಗಿದ್ದೆ ಬೇರೆ.
1: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದು ಹೇಗೋ ಕಡೆ ಬಂದೆ, ಕಾಲೇಜು NSS ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
0: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ NSS ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿಗಳು ಏನ್ ಸಿಕ್ಕಿದವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ್ದು? ಅಂದ್ರೆ
1: ಎಲ್ಲ ಸಮಾಜ ಸೇವೆಗಾಗಿನೇ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲೇ ಯೂತ್ ಮೂಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿ ಕೊಟ್ಟಂತದ್ದು. ಆನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವಿಸ್ತಾರೆ. ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನು ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
0: ಖಂಡಿತವಾಗ್ಲೂ, ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರಬೇಕಾಗುತ್ತೆ. ನಾವು ಏನ್ ಮಾಡ್ತೀವಿ ಅದು ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೆ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವೇನೋ ಮಾಡ್ತಾ ಇದ್ವಿ ಅಂತಂದಾಗ ಅದು ಯಾರು ಮುಟ್ಟಬೇಕು ಮುಟ್ಟಲ್ಲ.
1: ಹೌದೌದು,
0: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ, ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದಕ್ಕಾಗಿ ಡೆಡಿಕೇಶನ್ ಇರಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ. ಓಕೆ,
1: ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ, 2001 ನಾನು ನೆಹರು ಯುವ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು.
0: ಓಕೆ,
1: ಅಲ್ಲಿ ನಮ್ಗೆ ಏನಂದ್ರೆ 700 ಸ್ಟೈಫನ್ ಕೊಡ್ತಾ ಇದ್ರು, ನಮ್ ಖರ್ಚಿಗಾಗತ್ತೆ. ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲೊಂದು ನಮ್ಗೆ ಬೇಸಾಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್

0: ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತಾಳೆ. ಒಂದು ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ಲದೆ ಅದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೇ ಅಪ್ಲಿಕೇಶನ್ ಹಾಕುವಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕೊ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿಯಿಂದ ಹೋಗ್ತಿರ್ಲಿಲ್ವನು, ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದಂತ ಸಂದರ್ಭ ಅಂತ ಹೇಳ್ಬೋದು.
1: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಹಾಗೆ ಕೂಡ ಏಷ್ಯಾ ಬುಕ್ ಆಫ್ ರೆಕಾರ್ಡು, ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡು, ಈ ತರ ಎಲ್ಲ ಬುಕ್ ಆಫ್ ರೆಕಾರ್ಡ್ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನ ಮುಚ್ಕೊಂಡಿದ್ದೀರಿ ಅಲ್ವಾ?
0: ಹೌದು.
1: ಅದು ಯಾವ್ಯಾವ ಕಾರಣಕ್ಕೆ ಆಗಿದೆ ಅದು?
0: ಏಷ್ಯಾ ಬುಕ್ ಆಫ್ ರೆಕಾರ್ಡೇ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಅಡಿ ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಅಡಿ ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡಿಕೊಟ್ಟಿದ್ದು ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ 28 ಸೆಪ್ಟೆಂಬರ್ಗೆ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ ಶುಗರ್ ಲೆವೆಲ್ ಕರೆಕ್ಟ್ ಇರ್ಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆಯನ್ನ ಮಾಡ್ಬೇಕು ಅಂತ ಹೇಳಿ 1 ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೇಕಿತ್ತು, ಒಂದು ಆಪ್ಗೆ ನಾವು ಅದನ್ನ ಅಪ್ಲೋಡ್ ಮಾಡ್ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಹೆಜ್ಜೆ ಇಟ್ಟಾಗ ನಾವು 580ಕ್ಕೂ ಹೆಚ್ಚು ರಕ್ತ ಪರೀಕ್ಷೆಗಳನ್ನ ಮಾಡಿದಂಥದ್ದು. ಅದು ಎಲ್ಲ ತಲುಪದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಸಂಸ್ಥೆ ಮತ್ತೆ ಹೆಸರು ನೋಂದಣಿ ಆಗಿರುವಂತಹದ್ದು.
1: ಓಕೆ, ಅದು ಯಾವ ವರ್ಷದಲ್ಲಿ? ಅದು
0: 2021-22.
1: ಓಕೆ, ಹಾಗೆ ನೋಬಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಕೂಡ
0: ನೋಬಲ್ ಬುಕ್ ಆಫ್ ರೆಕಾರ್ಡ್ ಇಸ್ ಅದು ನೋಡಿ. ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪಾ ಅಂತ ಹೇಳಿದ್ರೆ ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದ್ರೆ 3 ತಿಂಗಳು ನನಗೆ ಲಾಸ್ ಆಯ್ತು, ಯಾಕಂದ್ರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯ್ತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
1: ಮಾಡಿದ್ವಿ.
0: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನ ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ ಅದು, ಅದು ನೀವೇ ಯಾಕೆ ತಗೋಬಾರ್ದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
1: ಓಕೆ, ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ ಆಗ್ಲೇ ಕೂಡ ಹೇಳಿದ್ರೆ 21 ವರ್ಷಗಳಿಂದ ಕೆಲಸ ಮಾಡ್ತಿದೆ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಶನ್, ಹಾಗೆ ಆರೋಗ್ಯ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ ತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ತ್ರ?
0: ಓಕೆ, ಫಸ್ಟು ನೀವು ಹೇಳಿದ ಕರೆಕ್ಟ್. ನನಗೆ ಫಸ್ಟು ಆಸೆ ಇದ್ದೇನಂದ್ರೆ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು, ನಾನು ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ ಮೆಂಟಲಿ ರಿಟೈರ್ಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದರೂ ನಾನು ಆಸರೆ ಆಗಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟು ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದರೆ ಹೇಗೆ ಯೋಚನೆ ಮಾಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರ ಅಲ್ಲಿ ರುದ್ರನಿಗೆ ಒಂದು ಆಶ್ರಮ ಮಾಡಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತ ಅಂದರೆ ಸ್ವಲ್ಪ ನನ್ನ ಬೆಳವಣಿಗೆ ಮತ್ತು ನನ್ನ ಸ್ವಲ್ಪ ಬದಲಾವಣೆಗಳು, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದಮೇಲೆ ಅನಿಸ್ತಿದ್ದು ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರ್ದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಒಂದು ಮನೆಯನ್ನು ಬೆಳಗುವಂಥವರೇ ರುದ್ರ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನು ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನು ಬದಲಾವಣೆ ಮಾಡೋ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೇ ಹಾಳಾಗುತ್ತೆ ಅನ್ನೋಂಥ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪರಿಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ

0: ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಪರಿಸರ ಕಾಪಾಡಿಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದ್ರ ಜೊತೆಯಲ್ಲಿ ಜಾಗೃತಿಯನ್ನ ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೀವಿ. ಇದು ಆಹಾರ ಕ್ರಮದಿರ್ಬೋದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಮೆಡಿಕಲ್ ಕಾಲೇಜಲ್ಲಿ BMLT ಮಾಡಿದಂಥವಳು. ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಅದರಲ್ಲಿ ಅವಳಲ್ಲಾಗದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರಲಿಲ್ಲ. ಅಂದರೆ ಲಾಸ್ಟ್ ಮೊಮೆಂಟಲ್ಲೇ ಅವಳಿಗೆ ಕೊನೆ ಸ್ಟೇಜಲ್ಲಿ ಇದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಆ ಮೊಮೆಂಟಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದ್ರೆ, ಇವ್ರದ್ದು ಇನ್ನು ಬದುಕೋದು ಒಂದು ವಾರ ಅಥವಾ ಒಂದು ತಿಂಗಳು ಅಂತ. ಆದರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದರೆ, ಅವ್ರು ಹೇಳಿದ್ದು ಒಂದು ವಾರ ಒಂದು ತಿಂಗಳನ್ನು ಮೀರಿ ಅವಳು ಆರೂವರೆ ವರ್ಷಗಳ ಕಾಲ ಬದುಕೋದ್ಲು. ಆ ಆರೂವರೆ ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ, ಹೆಚ್ಚು ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ, ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ಯಾವ ವರ್ಷ?
0: 2007.
1: ಓಕೆ. ಮದುವೆಗೆ ಮುಂಚೆನೆ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನೂ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಒಂದು ವರ್ಷಕ್ಕೆ ಬಂದಿದ್ರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನಗಂತೂ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದುವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು.
1: ಓಕೆ.
0: ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು, ನನ್ನ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ, ನಾನು ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
1: ಇದು ಹೆಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವು ಈ ನಿಟ್ಟಿನಲ್ಲಿ ನಾವು ಹೇಳೋದೇನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
0: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ. ಮಕ್ಳಿಬ್ರು ಕೂಡ ಆರನೇ ಕ್ಲಾಸ್ಗೇನೆ ಇಬ್ರು ಅವ್ರವ್ರ ಜವಾಬ್ದಾರಿ ಏನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
1: ಓಕೆ. ಅನುಪಮ ನಾಗರಾಜ್ ಗೌಡ ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನು ಆಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 12:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಕನ್ನಡದಲ್ಲಿ ಭಾಷಣ, ಕಗ್ಗಗಳಲ್ಲಿ ಗುರು ಕಂಡಪರಿ ಈ ಕುರಿತು ಮಾತನಾಡುತ್ತಾರೆ ಮಂಡ್ಯದ ಕವಯಿತ್ರಿ ಭವಾನಿ ಲೋಕೇಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಬಿ ಅಶೋಕ್ ಕುಮಾರ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:20 ಭಾವಗೀತೆಗಳು ಎಸ್ಜಿ ರಘುರಾಮ್ ಅವರಿಂದ, 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಹಿಣಿ ಜಿ ರಾವ್ ಅವರ ವೀಣಾವಾದನವನ್ನು ಆಲಿಸಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಎಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. ಈ ಸಂಜೆ 5:00 ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ 40 ವರ್ಷ ವಯಸ್ಸಿನೊಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯದ ಆರೋಗ್ಯ ತಪಾಸಣೆಗಳು. ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಪ್ರಸ್ತುತಿ ಕೀರ್ತನಾ ವಿ. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದಲ್ಲಿನ ಚಟುವಟಿಕೆಗಳು ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. ಈ ಸಂಜೆ 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಈ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನವನ್ನು ಆಲಿಸಬಹುದು. 8:30 ರಂಗಗೀತೆಗಳು, ಶಾಕುಂತಲಾ ನಾಟಕದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ಕೊಳಲು ವಾದನವನ್ನು ಕೇಳುವಿರಿ. 10:00 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಸಮಯವಾಗಲಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಕನಕದಾಸರ ರಚನೆ ನಾಮವಿಲ್ಲದ ಹೋಮವೇತಕಯ್ಯ, ಹಾಡಿದ್ದಾರೆ ಸುಚೇತನ್ ರಂಗಸ್ವಾಮಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:45. ಈಗ ಕಗ್ಗಗಳಲ್ಲಿ ಗುರುಕಂಡಪರಿ ಈ ಕುರಿತು ಮಾತನಾಡುತ್ತಾರೆ ಮಂಡ್ಯದ ಕವಯಿತ್ರಿ ಭವಾನಿ ಲೋಕೇಶ್.
1: ನ ಗುರೋರಧಿಕಂ ಅನ್ನುವ ಮಾತಿದೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುವಿನ ಮಹತ್ವದ ಬಗ್ಗೆ ಬರೆಯದ ಸಾಹಿತಿಗಳು ಇಲ್ಲವೇನು? ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನ ಕಡೆಗೆ ದಾರಿ ತೋರಿಸುವವನೇ ನಿಜವಾದ ಗುರು. ಲೌಕಿಕ ಜಗತ್ತಿನಲ್ಲಿ ಇದ್ದುಕೊಂಡೇ ಜೀವನದ ಪರಮಗುರಿಯನ್ನು ಸಾಧಿಸುವ ಮಾರ್ಗವನ್ನು ತಮ್ಮ 4 ಸಾಲಿನ ಮುಕ್ತಕಗಳ ಮೂಲಕ ಮಂಕುತಿಮ್ಮನ ಕಗ್ಗ ಎಂಬ ಹೆಸರಿನಿಂದ ಕಟ್ಟಿಕೊಟ್ಟವರು ಪೂಜ್ಯರಾದ ದೇವರ್ಷಿ ಡಿವಿ ಗುಂಡಪ್ಪನವರು. ಹಾಗೆ ನೋಡಿದರೆ ಅವರನ್ನು ಅಧ್ಯಯನ ಮಾಡಿದವರು ಯಾವತ್ತಿಗೂ ಏಕಲವ್ಯರ ಹಾಗೆ ತಿಳಿದುಕೊಂಡವರೇ. ಅಂತೆಯೇ ಅವರೋರ್ವ ಪರಮಗುರು, ನಮ್ಮ ಅಂತರಂಗವನ್ನು ಬಡಿದೆಬ್ಬಿಸಿದವರು, ತಣ್ಣಗಿನ ಮಾತುಗಳಲ್ಲೇ ಒಡಲೊಳಗಿನ ಜ್ಞಾನದ ಕಿಚ್ಚನ್ನು ಹಚ್ಚಿದವರು. ಅವರು ಸಾರಿದ ಸಾಲುಗಳಿಂದ ಅಗಾಧವನ್ನು ಅರಿಯುವ, ಮಹತ್ತನ್ನು ತಿಳಿಯುವ ಅವಕಾಶವಾಗುತ್ತದೆ ಎಂದಾದರೆ ಅದು ಅತಿಶಯೋಕ್ತಿಯಲ್ಲ. ಮಹಾಭಾರತದ ಪ್ರಮುಖ ಪಾತ್ರವಾದ ಅರ್ಜುನನಿಗೆ ಅತೀವವಾದ ಅಕ್ಕರೆ ತೋರಿದ ಗುರುವಾಗಿ ದ್ರೋಣಾಚಾರ್ಯರು ಸಿಕ್ಕಿದ ನಂತರ ಅವನ ಯೌವನ ಕಾಲದಿಂದ ಕೊನೆಯವರೆಗೂ ಗುರುವಾಗಿ ನಿಂತವನು ಶ್ರೀಕೃಷ್ಣ. ಗೀತೆಯನ್ನು ಬೋಧಿಸಿದ ಕೃಷ್ಣನ ಮಾತುಗಳೇ ಅರ್ಜುನನ ಬದುಕಿನ ದಿಕ್ಕಾದವು. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಂತೂ ಅರ್ಜುನನಿಗೆ ಕೃಷ್ಣ ಅವನ ಹೆಜ್ಜೆ ಹೆಜ್ಜೆಯನ್ನೂ ಎಚ್ಚರಿಸುವ ಬಲವಾಗುತ್ತಾನೆ. ದ್ರೋಣರು ಬಿಲ್ವಿದ್ಯೆಯನ್ನು ಕಲಿಸಿದರೆ ಕೃಷ್ಣ ಅಂತರಂಗದ ಚಿಚ್ಚಕ್ತಿಯನ್ನು ಹೊತ್ತಿಸುವ ಬದುಕಿನ ವಿದ್ಯೆಯನ್ನು ಕಲಿಸುತ್ತಾನೆ. ಅದಕ್ಕೇ ಅದು ಭಗವದ್ಗೀತೆ, ಯೋಗ ಮಾರ್ಗಗಳನ್ನು ಅರುಹಿದ ಗೀತೆ, ಕನ್ನಡದ ಭಗವದ್ಗೀತೆ ಎಂದು ಕರೆಸಿಕೊಂಡ ಪೂಜ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗವು ಹಾಗೆಯೇ ಜೀವನವನ್ನು ಕಲಿಸಿದ ಮಹತ್ಕೃತಿ. ಅಲ್ಲಿನ ಕೆಲವು ಕಗ್ಗಗಳನ್ನು ಉದಾಹರಿಸಿ ಡಿವಿಜಿಯವರು ಗುರುವೆಂದು ಕಂಡುಕೊಂಡದ್ದು ಏನೆಲ್ಲವನ್ನು ಅನ್ನುವುದನ್ನು ಹೇಳುವ ಪುಟ್ಟ ಪ್ರಯತ್ನ ಇದು. ಪ್ರಕೃತಿಯೇ ಪರಮ ದೈವವೆಂಬುದು ಈ ಕಾಲಘಟ್ಟದಲ್ಲಿ ನಮ್ಮ ಅರಿವಿಗೆ ಬರುತ್ತಿರುವುದು ಸೋಜಿಗವೇನಲ್ಲ. ಮಾನವ ಏನೆಲ್ಲ ತಂತ್ರಜ್ಞಾನವನ್ನು ಕಂಡುಹಿಡಿದರೂ ನಿಸರ್ಗದ ಮುಂದೆ ತಲೆಬಾಗಲೇಬೇಕು, ಪ್ರಕೃತಿಯ ಮುಂದೆ ಸೋಲು ಒಪ್ಪಿಕೊಳ್ಳಲೇಬೇಕು. ಆದರೆ ಮಹಾನ್ ದಾರ್ಶನಿಕರಾದ ಡಿವಿಜಿಯವರು ನಿಸರ್ಗವೇ ಗುರು ಎನ್ನುತ್ತಾರೆ. ಇಲ್ಲಿ ಕಾಣುವ ಪ್ರತಿ ಸೊಬಗಿಗೂ ಅವರ ಅಚ್ಚರಿಯ ಕಣ್ಣುಗಳು ಅರಳುತ್ತವೆ. ಅವರೇ ಹೇಳುವಂತೆ ಬಾಂದಳದ ಬಾಗು, ರವಿ ಕಿರಣಗಳ ನೀಳ್ಕೋಲು, ಇಂದುಮಣಿ ನುಣ್ಪು, ತಾರೆಗಳ ಕಣ್ಮಿನುಗು, ಚಂದದಂಗಾಂಗ ಭಾವದಿ ಮೊದಲ ಪಾಠವಿವು ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ಈ ಸೃಷ್ಟಿಯ ಸೊಬಗೇ ಸೊಬಗು. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾದ ಕಾಮನಬಿಲ್ಲು ಅರ್ಥಾತ್ ಇಂದ್ರಚಾಪ ಸೃಷ್ಟಿಯ ಅದ್ಭುತವೇ ಸರಿ. ಸೂರ್ಯನೆಂಬ ಸೂರ್ಯನಿಂದ ಧರೆಯುತ್ತ ಮುಖ ಮಾಡುವ ನೀಳ ನೀಳ ಪ್ರಕಾಶಮಾನ ಕಿರಣಗಳೋ, ಸಕಲ ಜೀವರಾಶಿಯನ್ನೂ ಮುದ್ದಿಸುವ ಚಂದ್ರಮನ ಶೀತಲ ಕಿರಣಗಳೋ, ಆಹಾ, ಅದ್ಭುತವಾದ ಈ ಸೃಷ್ಟಿಯ ಸೌಂದರ್ಯವನ್ನು ಸವಿಯುವ, ಆರಾಧಿಸುವ, ಸಮ್ಮೋಹಕತೆಗೆ ಒಳಗಾಗುವ ಈ ಪಾಠಗಳನ್ನು ಕಲಿಸಿದ್ದು ಸೃಷ್ಟಿ ಎಂಬ ಮಹಾಗುರು ಅಲ್ಲವೇ? ಹಾಗೆ ನೋಡಿದರೆ ಎಲ್ಲವೂ ಹೌದು. ಶಿಲಾಯುಗದ ಮಾನವನಿಗೆ ಏನೇನೂ ತಿಳಿಯದ ಕಾಲಕ್ಕೆ, ಭಾಷೆ ಇರದ ಕಾಲಕ್ಕೆ, ಭಾವನೆಗಳನ್ನು ಸನ್ನೆಗಳ ಮೂಲಕವೇ ತಿಳಿಸುತ್ತಿದ್ದ ಕಾಲಕ್ಕೆ ಕೂಡ ಪ್ರಕೃತಿಯೇ ಗುರುವಾಗಿತ್ತು. ಪ್ರತಿದಿನವೂ ಪ್ರಕೃತಿಯಲ್ಲಿನ ಒಂದೊಂದು ಪಾಠಗಳನ್ನು ಕಲಿತ ಮನುಷ್ಯ ಬುದ್ಧಿವಂತನಾದ, ಆಸ್ವಾದಿಸುವ ಉತ್ಕಟವಾದ ಅನುಭವದ ಅಮೃತವನ್ನು ಪಡೆದ. ಅದನ್ನೇ ಗುರು ಡಿವಿಜಿಯವರು ಮುಂದುವರೆದು ಮತ್ತೊಂದು ಮುಕ್ತಕದಲ್ಲಿ ಹೀಗೆ ಹೇಳುತ್ತಾರೆ.

ಪರಿಪರಿಯ ರೂಪಕಾಂತಿಗಳ ಕಣ್ಣಾಗಿಸುವ, ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಪ, ಪರಿಪರಿಯ ಕಂಠರವಗಳ ಕಿವಿಗೆ ಸೋಂಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ. ರಸಿಕತೆ ಎಂಬುದು ಪ್ರತಿಯೊಬ್ಬರಲ್ಲೂ ಇರಲೇಬೇಕಾದ ವಿಶೇಷ ಗುಣ. ಈ ಜಗದ ವೈಶಿಷ್ಟ್ಯತೆಯನ್ನು ಸವಿಯಲು ಇರುವ ಮಹಾ ರಹದಾರಿಯದು. ರಸಿಕನಾದವನು ಮಾತ್ರವೇ ಅತ್ಯಂತ ಸೊಗಸಾಗಿ ಮಾತನಾಡಬಲ್ಲ. ಅವನನ್ನು ಕೇಳಿಸಿಕೊಳ್ಳುವುದು ಕೂಡ ಒಂದು ಸಂತಸದ ಸಂಗತಿ. ಅದಕ್ಕೇ ಸರ್ವಜ್ಞ ಕವಿ ಹೇಳಿದ್ದು, ರಸಿಕನಾಡುವ ಮಾತು ಶಶಿಯುದಿಸಿ ಬಂದಂತೆ, ರಸಿಕನಲ್ಲದವನ ಬರಿಮಾತು ಕಿವಿಯೊಳ್ ಕೂರ್ದಸಿಯ ಬಡಿದಂತೆ ಸರ್ವಜ್ಞ. ಹಾಗಾದರೆ ಪರಿಪರಿಯಾದ ಈ ರೂಪಕಾಂತಿಗಳನ್ನು, ಮಧುರತೆಯನ್ನು, ಶಬ್ದಗಳನ್ನು ಪಂಚೇಂದ್ರಿಯಗಳಿಗೆ ತಲುಪಿಸುವವರು ಯಾರು ಅಂದರೆ ಮತ್ತದೇ ಸೃಷ್ಟಿ ಅನ್ನುತ್ತಾರೆ DVG. ನಮ್ಮೊಳಗಿನ ಆಸಕ್ತಿಗಳನ್ನು ತಣಿಸುವ, ಆನಂದದ ಅನುಭೂತಿಯನ್ನು ಕಲ್ಪಿಸುವ ಈ ಸೃಷ್ಟಿಯಲ್ಲವೇ ನಮ್ಮ ಗುರು. ಅದನ್ನೇ ಮತ್ತೊಂದು ಮುಕ್ತಕದಲ್ಲಿ ಹೀಗೆ ಹೇಳಿದ್ದಾರೆ. ಪರಿಪರಿಯ ರೂಪಿನಲ್ಲಿ, ಕಾಂತಿಯಲ್ಲಿ, ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯ ರಸಗಳಂ ಪ್ರಕೃತಿ ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು ಗುರು ರುಚಿಗೆ ಸೃಷ್ಟಿಯಲ್ಲ ಮಂಕುತಿಮ್ಮ. ಎಂಥ ಮಾತು! ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವುಗಳೂ ನಮ್ಮ ಪಂಚೇಂದ್ರಿಯಗಳಿಗೆ ಆನಂದವನ್ನು ಉಂಟು ಮಾಡುವಂಥವು. ಹಾಗಾದರೆ ಎಲ್ಲರ ಆನಂದವೂ ಒಂದೇ ಬಗೆಯದೆ? ಇಲ್ಲ ಇಲ್ಲ, ಅವರವರ ಅಭಿರುಚಿಗೆ ಅನುಗುಣವಾಗಿ ಆಸೆಗಳು, ಆನಂದದ ಅನುಭೂತಿಗಳು ಬದಲಾಗುತ್ತವೆ. ಆ ಹಸಿವನ್ನು ಕೆರಳಿಸಿ ಅವನ ರುಚಿಗೆ, ಅಭಿರುಚಿಗೆ ತಕ್ಕ ಹಾಗೆ ಪಾಠ ಕಲಿಸುವುದು ಪ್ರಕೃತಿ ಎಂಬ ಮಹಾಮಾಯೆ. ಅದೇ ನಿಜವಾದ ಗುರು ಎಂಬುದು DVG ಅವರ ಅಂಬೋಣ. ಹೀಗೆಲ್ಲ ನಿಸರ್ಗದ ಬಗೆಗಿನ ಅಪಾರವಾದ ಭಕ್ತಿಯಿಂದ ಪ್ರಕೃತಿಯನ್ನು ಗುರುವೆಂದು ಕರೆವ DVG ಮತ್ತೊಂದೆಡೆ ನಿನ್ನ ಪರಿವಾರವೇ ಗುರು ಅಂದು ಬಿಡುತ್ತಾರೆ. ಅದು ಹೀಗಿದೆ: ಮನೆಯೇ ಮಠವೆಂದು ತಿಳಿ, ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯೆ ಅವರೊರೆವ ಪಾಠ, ನಿನಗುಳಿದ ಜಗವ ಮುತ್ತಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಎಂಥ ಮಾರ್ಮಿಕ ಸತ್ಯವಲ್ಲವೇ! ಆಗತಾನೇ ತಾಯಿ ಗರ್ಭದಿಂದ ಹೊರಬಂದ ಮಗು ತನ್ನ ಸುತ್ತಮುತ್ತಲ ಪರಿಸರವನ್ನು ನೋಡಿ ನೋಡಿ ಕಲಿಯುತ್ತದೆ. ಅದಕ್ಕೆ ತಾಯಿಯೇ ಮೊದಲ ಗುರುವಾಗಿಯೂ, ಮನೆಯ ಎಲ್ಲ ಸದಸ್ಯರ ಮಾತುಗಳನ್ನು, ನಡವಳಿಕೆಯನ್ನು ಬೆರಗುಗಣ್ಣಿನಿಂದ ಒಳಗಿಳಿಸಿಕೊಳ್ಳುತ್ತದೆ. ಮನೆಗೆ ಬಂದು ಹೋಗುವ ಬಂಧು ಪರಿವಾರವನ್ನು ನೋಡಿ ಅನುಕರಿಸುತ್ತದೆ. ಮುಂದೆ ಬೆಳೆಯುತ್ತಾ ಬೆಳೆಯುತ್ತಾ ಮನೆಯ ಜನರ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಎಲ್ಲವನ್ನೂ ವ್ಯಕ್ತಿಯಾಗಿ ಅರ್ಥೈಸಿಕೊಳ್ಳುವ, ಅರ್ಜಿಸಿಕೊಳ್ಳುವ ಸ್ವಭಾವ ಮನುಷ್ಯನದ್ದು. ಸಂಸಾರ ಅಥವಾ ಕುಟುಂಬ ಎನ್ನುವ ಪುಟ್ಟ ಜಗತ್ತು ನಮ್ಮ ಹೊರ ಜಗತ್ತನ್ನು ಪರಿಚಯಿಸುವ ಹಾಗೆಯೇ ಮನುಷ್ಯನ ಬದುಕು ರೂಪುಗೊಂಡ ಅಚ್ಚರಿಯನ್ನು DVG ಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಅನ್ನುವ ಮಾತುಗಳಿಂದ ಹೇಳುತ್ತಾರೆ. ಸಮಾಜದ ಅತ್ಯಂತ ಚಿಕ್ಕ ಘಟಕವಾದ ಮನೆಯಲ್ಲಿ ಬರುವ ಬಂಧು ಪರಿವಾರವೇ ಗುರುವಾಗುವ ಬಗೆ ಹೀಗೆ ಅಲ್ಲವೇ? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವ ಮಾತು ಬಂದದ್ದು ಹೀಗೆಯೇ. ಇನ್ನೂ ಮುಂದುವರೆದು ಗುರುವನ್ನು ಬೇರೆಯದೇ ದೃಷ್ಟಿಕೋನದಿಂದ, ಎಲ್ಲಕ್ಕಿಂತ ವಿಭಿನ್ನವಾದ ನೆಲೆಯಲ್ಲಿ DVG ಈ ಮುಕ್ತಕದಲ್ಲಿ ಹೇಳುತ್ತಾರೆ. ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವರು ಅನ್ನವನು, ಹಸಿವವರ ಗುರುವು ಮಾನವನು ಅಂತೂ ಅದರ ಶಿಷ್ಯನವನಾರಸನೆ ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲವೇ ಅನ್ನುವ ಜನಪದರ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಆಹಾರವನ್ನು ನೀಡುವುದು ಸೃಷ್ಟಿಕರ್ತನ ಜವಾಬ್ದಾರಿಯಾದರೆ, ಆ ಎಲ್ಲ ಜೀವಿಗಳಿಗೆ ಹಸಿವೆನ್ನುವುದೇ ಅವರ ಗುರು ಅನ್ನುತ್ತಾರೆ DVG. ಮಹಾಬಲಶಾಲಿ ಆನೆಗೂ, ಪುಟ್ಟ ಜೀವ ಇರುವೆಗೂ ಹಸಿವೇ ಗುರುವಾಗಿ ಬದುಕುವ ಛಲವನ್ನು ಕಲಿಸುತ್ತದೆ ಎಂಬುದು ಪೂಜ್ಯರ ನಂಬುಗೆ. ಆದರೆ ಮನುಷ್ಯನಿಗೆ ಹೊಟ್ಟೆಯ ಹಸಿವು ಮಾತ್ರವಲ್ಲ, ನಾನಾ ಅವಯವಗಳ ಹಸಿವು, ನೋಟದ ಹಸಿವು, ಕೇಳುವ ಹಸಿವು, ಜ್ಞಾನದ ಹಸಿವು, ಬೇಕು ಬೇಕೆಂಬುದರ ಹಸಿವು, ಇವೇ ಮೊದಲಾದ ಅವನೊಳಗಿನ ಹಸಿವೆಯೇ ಗುರುವಾಗಿ ಅವನನ್ನು ಮುನ್ನಡೆಸುತ್ತವೆ. ಗುರು ಎಂಬ ಸ್ಥಾನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಪಾರವಾದ ಮಹತ್ವವನ್ನು ನೀಡಿದೆ. ಗುರುಮುಖೇನ ಕಲಿಯುವ ಎಲ್ಲ ಶಾಸ್ತ್ರಗಳು, ವಿದ್ಯೆಗಳೂ ಮೌಲ್ಯಯುತವಾದದ್ದು ಅನ್ನುತ್ತಾರೆ DVG. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ಪದವೂ ಗುರುವಿನ ಮಹತ್ವವನ್ನು ಸಾರುತ್ತದೆ.

0: ಹಾಗೆ ನೋಡಿದರೆ ಪ್ರತಿಯೊಬ್ಬ ದಾರ್ಶನಿಕರೂ ಗುರುವಿನ ಮಹಿಮೆಯ ಬಗ್ಗೆ ತಿಳಿಸಿದವರೇ. ತ್ರಿಪದಿಯ ಕವಿ ಸರ್ವಜ್ಞನಂತೂ ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಂಗಳು ಲೋಕಕ್ಕೆ, ಗುರುವೀಗ ದೈವ ಸರ್ವಜ್ಞ ಅನ್ನುತ್ತಾ ಗುರುವನ್ನು ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ಹಾಗೆಯೇ ಡಿ ವಿ ಜಿಯವರು ಕೂಡ ಅದಕ್ಕೆ ಹೊರತಾಗಿಲ್ಲ. ಗುರುವಿನ ಅನುಗ್ರಹ ಮಾತ್ರದಿಂದಲೇ ಸುಜ್ಞಾನ ಸಂಪನ್ನವಾಗುವುದು ಎಂಬುದನ್ನು ಹೇಳುವ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಮಾತ್ರ ತಮ್ಮ ಆಲೋಚನೆಯನ್ನು ವಿಭಿನ್ನವಾಗಿ ಮಂಡಿಸುತ್ತಾರೆ. ನಿನಗಾರು ಗುರುವಹರು ನೀನೊಪ್ಪ ತಬ್ಬಲಿಗ, ನಿನಗಾರು ಗುರುವಹರು ನೀನೊಪ್ಪ ತಬ್ಬಲಿಗ, ಉಣುತ ದಾರಿಯ ಕೆಲದಿ ಸಿಕ್ಕಿದೆಂಜಲನು ತಿನ್ನುತ್ತ ದಿನವಕಳೆ. ಗುರು ಶಿಷ್ಯ ಪಟ್ಟಗಳು ನಿನಗೇಕೆ, ನಿನಗೆ ನೀನೇ ಗುರುವ ಮಂಕುತಿಮ್ಮ. ಆರಂಭದ ಮುಕ್ತಕಗಳಲ್ಲಿ ಪ್ರಕೃತಿಯನ್ನೂ ಹಸಿವೆಯನ್ನೂ ಬಂಧು ಪರಿವಾರವನ್ನೂ ಗುರುವೆನ್ನುವ ಡಿ ವಿ ಜಿ ಕೊನೆ ಕೊನೆಗೆ ನಿನಗೆ ನೀನೇ ಗುರು ಎಂದು ಬಿಡುತ್ತಾರೆ. ಎಷ್ಟು ಸತ್ಯವಲ್ಲವೇ? ಹಸ್ತಗಳ ಮೇಲಿರುವ ಭವಿಷ್ಯದ ರೇಖೆಗಳನ್ನು ನೋಡಿ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಹೇಳಬಹುದು ಎನ್ನುತ್ತಾರೆ, ಆದರೆ ಕೈಗಳೇ ಇಲ್ಲದವನಿಗೆ ಭವಿಷ್ಯವೇ ಇಲ್ಲ ಎನ್ನಲಾದೀತೆ? ಸರಿಯಾದ ಸಮಯದಲ್ಲಿ ಒಳ್ಳೆಯ ತಂದೆ ತಾಯಿ ಬಂಧು ಬಳಗ ಗುರು ಎಲ್ಲರೂ ಸಿಕ್ಕವನಿಗೆ ಅದ್ಭುತವಾದ ಬದುಕು ರೂಪುಗೊಳ್ಳುತ್ತದೆ. ಆದರೆ ಇದ್ಯಾವುದೂ ಇಲ್ಲದವನು ತನಗೆ ತಾನೇ ಗುರುವಾಗಿ ತಾನೇ ಕಲಿತು ಮುನ್ನಡೆಯಬೇಕಲ್ಲವೇ? ಇನ್ನು ಜ್ಞಾನವನ್ನು ಹರಸುವ ದಾರಿಯಲ್ಲಿ ಅನೇಕ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟರೂ ನಮ್ಮ ಅಂತರಂಗದಲ್ಲಿ ಅದನ್ನು ಕಂಡುಕೊಳ್ಳುವ ಶಕ್ತಿ ನಮಗಿರಬೇಕು. ಹಾಗೆ ಡಿ ವಿ ಜಿಯವರು ಕೂಡ ತಮ್ಮ ಬದುಕಿನಲ್ಲಿ ಬಂದ ಅನೇಕ ಘಟನೆಗಳನ್ನು ಸನ್ನಿವೇಶಗಳನ್ನು ಎದುರಿಸಿ ಅದರಿಂದ ಅನೇಕ ಪಾಠಗಳನ್ನು ಕಲಿತವರು. ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದು ಮಾತ್ರವಲ್ಲದೆ ತಾವು ಕಂಡುಕೊಂಡ ಸತ್ಯವನ್ನು ಜಗತ್ತಿಗೂ ತಿಳಿಸಿದವರು. ಅವರಿಗವರೇ ಗುರುವಾದವರು. ಈ ಮೇಲಿನ ಕಗ್ಗದಲ್ಲಿ ದಾರಿಯ ಕೆಲದಿ ಸಿಕ್ಕಿದೆಂಜಲನು ಅನ್ನುವ ಮಾತು ಇದೆಯಲ್ಲ, ಗಮನಿಸಿ. ನಮಗಿಂತ ಮೊದಲು ಈ ಜಗತ್ತು ರೂಪುಗೊಂಡಿದೆ. ನಮಗಿಂತ ಮೊದಲು ಅದೆಷ್ಟೋ ಜನ ತಮ್ಮ ಅನುಭವಗಳನ್ನು ಇಲ್ಲಿ ದಾಖಲಿಸಿ ಹೋಗಿದ್ದಾರೆ. ನಮ್ಮ ಬದುಕಂತೂ ನಮ್ಮ ಹಿರಿಯರು ನಮಗೆ ನೀಡಿದ ಭಿಕ್ಷೆ. ಅವರು ಹಾಕಿಕೊಟ್ಟ ಹಾದಿಯಲ್ಲೇ ನಾವು ಸಾಗುತ್ತಿರುವಾಗ ಗುರು ಶಿಷ್ಯ ಅನ್ನುವ ಪಟ್ಟಕ್ಕಾಗಿ ಆಸೆ ಪಡದೆ ನಿನಗೆ ನೀನೇ ಗುರುವಾಗು ಎನ್ನುತ್ತಾರೆ ಡಿ ವಿ ಜಿ. ನಿನಗೆ ನೀನೇ ಗೆಳೆಯ ಅನ್ನುವ ಸ್ವಾಮಿ ವಿವೇಕಾನಂದರ ಮಾತನ್ನು ನಾವು ಮರೆಯುವಂತಿಲ್ಲ. ನಮ್ಮ ಬದುಕಿನ ಅತ್ಯಂತ ಶ್ರೇಷ್ಠ ಹಾಗೂ ನಂಬಿಕಸ್ಥ ಗೆಳೆಯನೆಂದರೆ ನಾವು ಮಾತ್ರವೇ. ಯಾರು ಬೇಕಾದರೂ ಮೋಸ ಮಾಡಬಹುದು, ನಮ್ಮ ಮನಸ್ಸು ನಮಗೆ ಎಂದೂ ಮೋಸ ಮಾಡುವುದಿಲ್ಲ ಎಂಬ ನಂಬಿಕೆ ಸದಾಕಾಲಕ್ಕೂ ಇರಬೇಕು. ಈ ನಾಡಿನ ಅನೇಕ ಶ್ರೇಷ್ಠ ಮಾನ್ಯರನ್ನು ರೂಪುಗೊಳಿಸಿದ ಕೀರ್ತಿ ಅವರವರ ಗುರುಗಳಿಗೆ ಸಲ್ಲುತ್ತದೆ. ವಿವೇಕಾನಂದರ ರಾಮಕೃಷ್ಣರು, ಶಿವಾಜಿಗೆ ದಾದಾಜಿ ಕೊಂಡದೇವ, ನೂರಾರು ಶರಣರಿಗೆ ನಮ್ಮ ಬಸವನೆಂಬ ಗುರು. ಬದುಕಿನಲ್ಲಿ ಒಂದಕ್ಷರ ಕಲಿಸಿದವರು ಗುರುವಾಗುತ್ತಾರೆ ಎನ್ನುವಾಗ ನಮ್ಮ ಬದುಕನ್ನೇ ರೂಪಿಸುವ ಗುರುಗಳು ಪರಮ ದೈವವೇ ಸರಿ. ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವ ಮಾತು ಕೂಡ ಹಾಗೆಯೇ ಬಂದಿದೆ. ಬದುಕಿನುದ್ದಕ್ಕೂ ಅತ್ಯಂತ ಸರಳವಾದ ಜೀವನವನ್ನು ನಡೆಸಿದ, ತಾವು ನುಡಿದಂತೆಯೇ ನಡೆದುಕೊಂಡ ಡಿ ವಿ ಜಿಯವರ ಬದುಕು ನಮಗೊಂದು ಆದರ್ಶ. ಅವರ ಸಾಲುಗಳೇ ನಮಗೆ ದಾರಿದೀಪ, ನಮ್ಮ ಆನಂದದ ಅನುಭೂತಿಗೊಂದು ಸುಪ್ರದೀಪ. ಕಗ್ಗಗಳೆಂದರೆ ಅವು ಸಂತಸದ ಕಡೆಗೆ ಕೊಂಡೊಯ್ಯುವ ಹಿಗ್ಗಿನ ಮಗ್ಗಗಳು, ಪರಿಮಳದ ಪ್ರಸಾದ ಬೀಯುವ ಮಲ್ಲಿಗೆಯ ಮೊಗ್ಗುಗಳು. ಅಲ್ಲಿಗೆ ಹೋಗುವ ದಾರಿಯನ್ನು ತೋರಿದ ಗುರುವಾದ ಗುಂಡಪ್ಪನವರಿಗೆ ಇದು ನಮ್ಮ ನಮನ.
1: ಇದುವರೆಗೆ ಕಗ್ಗಗಳಲ್ಲಿ ಗುರು ಕಂಡ ಪರಿ ಈ ಕುರಿತು ಮಾತನಾಡಿದವರು ಮಂಡ್ಯದ ಕವಯಿತ್ರಿ ಭವಾನಿ ಲೋಕೇಶ್.

ಕೇಳುಗರೆ, ಈ ಮಧ್ಯಾಹ್ನ 1:20 ಎಸ್ ಜಿ ರಘುರಾಮ್ ಅವರಿಂದ ಕೆಸಿ ಶಿವಪ್ಪನವರ ಕೆಲವು ರಚನೆಗಳನ್ನು ಕೇಳಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 1:00. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ.

0: ಆಕಾಶವಾಣಿ ಪ್ರತಿಪಥ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
2: ಗುಡ್ಡದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2W, E3W, ಆಂಬ್ಯುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2W 3.16 ಲಕ್ಷ, E3W ಮತ್ತು 14,028 E-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಈ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆಯ ಅಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನಂತರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಈ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ SMS ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು OEMಗೆ ಸಹಿ ಮಾಡಿದ ಈ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಈ ಆಂಬ್ಯುಲೆನ್ಸ್ಗಳ ನಿಯೋಜನೆಗಾಗಿ ₹500 ಕೋಟಿಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬ್ಯುಲೆನ್ಸ್ಗಳನ್ನು ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. ಎಸ್ಇಯುಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು 14,028 ಇ ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು CESL ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ MORTH ವಾಹನ ಸ್ಕ್ರಾಪಿಂಗ್ ಯೋಜನೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳ RESF ಮೂಲಕ ಹಳೆಯ STUಗಳನ್ನು ಸ್ಕ್ರಾಪಿಂಗ್ ಮಾಡಿದ ನಂತರ ಖರೀದಿಸಲಾಗುತ್ತಿರುವ ನಗರಗಳು ರಾಜ್ಯಗಳ ಬಸ್ಗಳ ಸಂಖ್ಯೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಟ್ರಕ್ಗಳು ಪ್ರಮುಖ ಕೊಡುಗೆ ನೀಡುತ್ತವೆ. ಈ ಯೋಜನೆಯು ದೇಶದಲ್ಲಿ ಈ ಟ್ರಕ್ಗಳ ನಿಯೋಜನೆಯನ್ನು ಉತ್ತೇಜಿಸುತ್ತದೆ. ಈ ಟ್ರಕ್ಗಳನ್ನು ಪ್ರೋತ್ಸಾಹಿಸಲು ₹500 ಕೋಟಿಯನ್ನು ನಿಗದಿಪಡಿಸಲಾಗಿದೆ. MORTH ಅನುಮೋದಿತ ವಾಹನ ಸ್ಕ್ರಾಪಿಂಗ್ ಕೇಂದ್ರಗಳಲ್ಲಿ ಸ್ಕ್ರಾಪಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರುವವರಿಗೆ ಪ್ರೋತ್ಸಾಹಧನ ನೀಡಲಾಗುವುದು. ಈ ಯೋಜನೆಯು ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ EVPCSಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು.

0: ಈ ಯೋಜನೆಯು ಈ 4WS ಗಾಗಿ 22,100 ವೇಗದ ಚಾರ್ಜರ್ ಗಳನ್ನ, ಈ ಬಸ್ ಗಳಿಗೆ 1800 ವೇಗದ ಚಾರ್ಜರ್ ಗಳು ಮತ್ತು ಈ 2W 3W ಗಾಗಿ 48,400 ವೇಗದ ಚಾರ್ಜ್ ಗಳನ್ನ ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. ಇವಿ PCS ಗಾಗಿ ರು ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು MHIಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. MHI ಆಶ್ರಯದಲ್ಲಿ ರು ಸುಮಾರು 780 ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. PMI E-Drive ಯೋಜನೆ ಪ್ರಾಥಮಿಕ ಉದ್ದೇಶವೆಂದರೆ ಇವಿಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು ಇವಿಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇವಿಗಳನ್ನು ನೋಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. PM E-Drive ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಇವಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ, ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಇವಿ ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು ಇವಿ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ PMP ಜೊತೆಗೆ ಇವಿ ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯು ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ 2-ಚಕ್ರ ವಾಹನಗಳು, ಎಲೆಕ್ಟ್ರಿಕ್ 3-ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟ್ರಕ್ಗಳು, ಇತರೆ ಹೊಸ ಇವಿ ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂತದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ 2-ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ 3-ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, ಇವಿ ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ನಾವು ನೋಡುವಂತದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ. ಆಧಾರ್ ಆಧಾರಿತ ದೃಢೀಕರಣ ನಡೆಯುತ್ತದೆ. ವೋಚರ್ ಅನ್ನು ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹನ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಈ ಟ್ರಕ್ ಯೋಜನೆ ಅಂದರೆ PM E-Drive ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹಧನವನ್ನು ನೀಡಲಾಗ್ತಿದೆ. ಒಂದು ಈ ಟ್ರಕ್ಗೆ ಗರಿಷ್ಠ ರು 9.6 ಲಕ್ಷದವರೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು PM E-Drive ಯೋಜನೆಯಡಿ ಸುಮಾರು 1,500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ 1,000+ ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನು ಇಲ್ಲಿ ತಿಳಿಯುವಂತಹದ್ದಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ, ವಾಯುಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ಹೆಚ್ಚುತ್ತವೆ, ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030ರೊಳಗೆ ಇವಿ ಬಳಕೆಯನ್ನ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ PM E-Drive ಯೋಜನೆಯಾಗಿದೆ. PM E-Drive ಯೋಜನೆಯ ಉದ್ದೇಶವಾಗಿದೆ.
1: ಪ್ರಧಾನಮಂತ್ರಿ E-Drive ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜಾರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮುಮ್ಮೊಟ್ಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ, ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ, ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ. ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ

0: ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ 2 ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, SLR, SKS ರೈಫಲ್, 11 SBL ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್.

ಆರು. ಸಮಯವಾಗಿದೆ 1:20:20. ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಜಿ ರಘುರಾಮ್ ಅವರು ಕೆಸಿ ಶಿವಪ್ಪ ಅವರ ರಚನೆಗಳನ್ನು ಹಾಡಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಮಳೆಬಿದ್ದ ನೆಲದಿಂದ ಕಿತ್ತೊಗೆದ ಸಸಿಯನ್ನು

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆ ಸಿ ಶಿವಪ್ಪನವರ ರಚನೆಗಳನ್ನು ಹಾಡಿದವರು ಎಸ್ ಜಿ ರಘುರಾಮ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:30. ಈಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗ್ರಿ, ಸಂದೇಶಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಸಖತ್ ಚಿತ್ರದ ಗೀತೆ ಹಾಡಿದ್ದಾರೆ ಪಂಚಮ್ ಜೀವ ಹಾಗೂ ಶ್ರೇಯಾ ಅಯ್ಯರ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಜೂಡಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನವಿದೆ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
0: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟು

0: ಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ನಂಜನಗೂಡು ತಾಲೂಕು ನಗರ್ಲೆ ಗ್ರಾಮದ ಜಸ್ವಿತ್ ಮಂಜು ಅವರಿಗಾಗಿ ಮುತ್ತಿನ ಹಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಹಾಗೂ ಚಿತ್ರ. ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನ ಹಂಸಲೇಖ ಅವರದ್ದು.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿ ಪ್ರಸ್ತುತ 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷ ವಯೋಮಿತಿಯ ಅಂಧ ಗಂಡು ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಯು ಪ್ರಾರಂಭವಾಗಿದೆ. ಶೈಕ್ಷಣಿಕ ಅವಧಿಯಲ್ಲಿ ಅಂಧ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಡೈಲಿ ಲಿವಿಂಗ್ ಸ್ಕಿಲ್ಸ್, ಯೋಗ, ಮೆಡಿಟೇಷನ್, ದೈಹಿಕ ಶಿಕ್ಷಣ, ಸಂಗೀತ, ಡಾನ್ಸ್, ಡ್ರಾಮಾ, ಚಲನವಲನ ತರಬೇತಿ, ಕಂಪ್ಯೂಟರ್ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಸೇವೆ, ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನುರಿತ ವಿಶೇಷ ಶಿಕ್ಷಕರಿಂದ ನೀಡುವುದರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಊಟ, ವಸತಿ, ಬ್ರೈಲ್ ಪುಸ್ತಕಗಳು, ಶಾಲಾ ಸಮವಸ್ತ್ರ, ಕಲಿಕಾ ಉಪಕರಣಗಳು, ವೈದ್ಯಕೀಯ ತಪಾಸಣೆ, ಮಕ್ಕಳಿಗೆ ಸ್ನಾನಕ್ಕಾಗಿ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಇತರೆ ಸೌಲಭ್ಯಗಳನ್ನು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯಲ್ಲಿ ಒದಗಿಸಲಾಗುವುದು. ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣಪತ್ರ, ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ, ಮೈಸೂರಿನ ಎಸ್ಟಿಡಿ ಕೋಡ್ ಸಹಿತ 08212497496 ಹಾಗೂ ಖುದ್ದಾಗಿ ಭೇಟಿ ನೀಡಲು ಕಾಲೇಜಿನ ಶಾಲೆಯ ವಿಳಾಸ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇವರನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರತಾಪ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖ. ಈ ಗೀತೆಯನ್ನು ಕೋರಿದ್ದಾರೆ ಗಾಯತ್ರಿಪುರಂ ಮೈಸೂರಿನಿಂದ ಮೊಹಮ್ಮದ್ ನದೀಮ್.

ಕಾರ್ಯಕ್ರಮದ ಕಡೆಯದಾಗಿ ಹೊಂಬಿಸಲು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯನ್ನು ಕೋರಿದ್ದಾರೆ ಅಶೋಕಪುರಂನಿಂದ ಹರಿಣಿ ಹಾಗೂ ಮಮತಾ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ರಾಜನ್ ನಾಗೇಂದ್ರ.

ನಮಗೆ ಮತ್ತಷ್ಟು ಸಂದೇಶಗಳು ಬಂದಿದ್ವು, ಅವು ಯಾವುವು ಅಂತ ನೋಡುವಂತಹ ಸಮಯ. ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರು ಸಂದೇಶವನ್ನು ಕಳಿಸಿದ್ರು. ಹಾಗೆ ಟೇಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ, ಕಾಮನಕೆರೆ ಹುಂಡಿ ಮೈಸೂರಿನಿಂದ, ಹಾಗೆ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಸಿದ್ದರಾಮನ ಹುಂಡಿಯಿಂದ, ಮತ್ತೊಬ್ಬರು ಶ್ರೀನಿವಾಸ್ ಜಿಪಿ, ಗೊಬ್ಬರಗಾಲ, ಶ್ರೀರಂಗಪಟ್ಟಣ ತಾಲೂಕಿನಿಂದ, ಗಣೇಶ್ ನಗರ ಮೈಸೂರಿನಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ಸಾವಿತ್ರಮ್ಮ ಅವರು ಸಂದೇಶವನ್ನು ಕಳಿಸಿದ್ರು. ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರು ಸಂದೇಶವನ್ನು ಕಳಿಸಿದ್ರು. ಶ್ರೀನಿವಾಸ್ ಜಿ ಪಿ ಗೊಬ್ಬರಗಾಲದಿಂದ ಅವರು ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ನಮಗೆ

ಸಂದೇಶ ಬಂದಿದೆ. ರಂಜಿತಾ, ದರ್ಶಿನಿ, ನಂದಾದೀಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ಟಿ ಕೆ ಲೇಔಟ್ ಮೈಸೂರಿನಿಂದ ಪದ್ಮ, ಮಹದೇವ್, ಅಗಸ್ತ್ಯ, ನಿತ್ಯ, ನಿಶಾ, ನಿಧಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್, ಹನುಮನಾಳನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೈತ್ರ ಸಿಂಧುವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ ರಂಪೂರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ, ನಂಜುಂಡಸ್ವಾಮಿ, ಚಂದನ್, ಕ್ಯಾತ್ನಳ್ಳಿ ಸೋಮಶೇಖರ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದರು. ಪುಟ್ಟರಾಜಪ್ಪ, ರಾಮಕೃಷ್ಣ ನಗರ, ಮೈಸೂರಿನಿಂದ ಸಂದೇಶ ಬಂದಿದೆ. ಮತ್ತೊಬ್ಬರು ಸೂರಜ್, ರಾಜಶೇಖರ್, ಕವಿತಾ, ಶೀತಲ್, ಶಶಾಂಕ್, ಲಿಂಗಾಬೂದಿ, ಪಾಳ್ಯ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ ಅವರು ಸಂದೇಶವನ್ನು ಕಳಿಸಿದರು. ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ಸುಪ್ರೀತ್, ರಾಜಮ್ಮ ಹಾಗೂ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದರು. ಮೈಸೂರಿನ ಎಂ ಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ ಇವರು ಕೂಡ ಸಂದೇಶವನ್ನು ಕಳಿಸಿದರು. ರಾಜಮ್ಮ ಮೈಸೂರಿನಿಂದ, ಮತ್ತು ಮುದ್ದಳ್ಳಿ ಪುಟ್ಟಸ್ವಾಮಿ ಮೈಸೂರಿನಿಂದ ಇವರು ಮೈಸೂರಿನ ಮಂಡಿ ಮೊಹಲ್ಲಾದಿಂದ, ಸುಮತಿ ನಾಗರಾಜ್ ಹಾಗೂ ಲೇಖನ್. ಮತ್ತೊಬ್ಬರು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಇವರು ಕೂಡ ಸಂದೇಶವನ್ನು ಕಳಿಸಿದರು. ಲತಾ ಸುಹಾಸ್ ಹೊಸಕೋಟೆಯಿಂದ, ಸಂಜಯ್, ಸ್ವಾತಿ, ಭರತ್ ಬೆಂಗಳೂರಿನಿಂದ, ಚಿಕ್ಕಬೇಗೂರು ಗ್ರಾಮದಿಂದ ಎಂ ಮಲ್ಲೇಶ್, ನೇತ್ರ, ಚಿದಂಬರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೆಳಗರೆ ಇನ್ನೂ ಸಾಕಷ್ಟು ಜನ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನು ನಾವು ಇಲ್ಲಿ ಹೇಳಕ್ಕಾಗ್ತಿಲ್ಲ. ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ಈ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ 1:30 ಪ್ರಸಾರ ಮಾಡುತ್ತೇವೆ. ಸಂದೇಶಗಳನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃ ಬಾಂಧವರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ. ಮದುವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದುವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೆ ಹಾಕಿರೋ ಬಂಗಾರದಿಂದ.
1: ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಂಗಾರದೊಡವೆ ಬೇಕೆ ನೀರೇ.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ 40 ವರ್ಷ ವಯಸ್ಸಿನೊಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯದ ಆರೋಗ್ಯ ತಪಾಸಣೆಗಳು. ಈ ಕುರಿತು ಮಾತನಾಡುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು. ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: Good afternoon. This is Akashvani and I am Valsa Williams with the midday news.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ

0: ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು, ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ
0: ಕೇಳಿಕೊಳ್ತೀನಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ

0: ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮರುಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವು ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ, ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ 5 ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಪಾವನಗಂಗಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಾಗರಹಾವು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಂಗನಾಯಕಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಎಂ ರಂಗರಾವ್.

ಇನ್ನು ಮುಂದೆ ಕೇಳಿ. ಉಪಾಸನೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಸತಿ ಸಕ್ಕುಬಾಯಿ ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಸತ್ಯಂ.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 3:20. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರೋಹಿಣಿ ಜಿ ರಾವ್ ಅವರ ವೀಣಾವಾದನವನ್ನು ಆಲಿಸಬಹುದು. ಇವರಿಗೆ ಮೃದಂಗ ಸಹಕಾರ ನೀಡಿದ್ದಾರೆ ಆರ್.ಕೆ. ಪ್ರಸನ್ನಕುಮಾರ್. ಕಾರ್ಯಕ್ರಮದ ಆರಂಭದಲ್ಲಿ ಮೈಸೂರು ವಾಸುದೇವಾಚಾರ್ ಅವರ ರಚನೆ ಮಾಮವತು ಶ್ರೀ ಸರಸ್ವತಿ, ರಾಗ ಹಿಂದೋಳ, ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಹಿಣಿ ಜಿ ರಾವ್ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:31. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT, ನವದೆಹಲಿ.

0: अरे बसंती,
1: बेटी
0: शांत
1: तू
0: रहो।
1: बर्बाद हो गई।

ಕೀರ್ತನಾರಂಭ ಕಾಲದಲ್ಲಿ ಪ್ರಜ್ಞ ಮಹನೀಯರಾಗಿರ್ತಕ್ಕಂಥ ಅವರು ರಾಮ ರಾಮ ಎಂಬ ನಾಮ ಪ್ರೇಮದಿ ಸಲಹಿತು ಭಜಕರರೆಲ್ಲ, ಯಾರು ಈ ರಾಮ ಎಂಬ ಎರಡು ನಾಮವನ್ನು ಉಚ್ಚರಿಸಿದರೋ ಅವರು ಈ ಜಗತ್ತಿನಲ್ಲಿ ಉತ್ತೀರ್ಣರಾದರು. ಶಿಲೆಯು ಬಾಲೆಯಾದಳು, ಕೀಶಕುಲದಲ್ಲಿ ಅವತರಿಸಿದಂಥ ಆಂಜನೇಯ ತಾನು ಲೋಕವಿಖ್ಯಾತನಾಗಿ ಮೆರೆದ, ಭಾವಿ ಬ್ರಹ್ಮನೂ ಎನಿಸಿಕೊಂಡ. ಅಂದ ಮೇಲೆ ಆ ರಾಮನಾಮದಲ್ಲಿರತಕ್ಕಂಥ ವಿಚಾರವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ರಾಮನಾಮದ ಪ್ರಭಾವದಿಂದ ಮಾರುತಿಯು ತನ್ನ ವಿಜಯವನ್ನು ಸಾಧಿಸಿದಂಥ ಮಾರುತಿ ವಿಜಯ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಇಂದು ಕೇಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ

ತ್ರೇತಾಯುಗದಲ್ಲಿ ದಶರಥನ ಪುತ್ರನಾಗಿರತಕ್ಕಂಥ ಶ್ರೀರಾಮದೇವ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ 14 ವರ್ಷಗಳ ಕಾಲ ವನವಾಸಕ್ಕೋಸ್ಕರವಾಗಿ ಕಾಡಿಗೆ ಬಂದಿದ್ದಾನೆ. ಲಂಕಾಧಿಪತಿಯಾಗಿರತಕ್ಕಂಥ ರಾವಣೇಶ್ವರ ತಂಗಿಯಾದ ಶೂರ್ಪನಖಿಯ ಮಾತಿಗಾಗಿ ಒಳಪಟ್ಟು ಸೀತೆಯನ್ನು ಕದ್ದೊಯ್ದು ಲಂಕಾಪುರದಲ್ಲಿ ಬಚ್ಚಿಟ್ಟಿದ್ದಾನೆ. ಸೀತೆ ಮಾಯವಾದೊಡನೆ ರಾಮ ಅಲುಗಾಡಿದ, ಎಲ್ಲಿ ನನ್ನ ಸೀತಾ, ಎಲ್ಲಿ ನನ್ನ ಸೀತಾ, ಸೀತಾ ಸೀತಾ ಎಂದು ಹುಡುಕಾಡುತ್ತಾ ಕಾಡು ಕಾಡುಗಳನ್ನೆಲ್ಲ ಅಲಿಯುತ್ತಾ ನೇರವಾಗಿ ಋಷಿಮುಖ ಪರ್ವತದೆಡೆಗೆ ಬರುವಾಗ ಮಹಾನುಭಾವನಾದ ಮಾರುತಿಯಿಂದಾಗಿ ಸುಗ್ರೀವನಿಗೂ ರಾಮದೇವರಿಗೂ ಸಖ್ಯ ಬೆಳೆದಿದೆ. ಸುಗ್ರೀವನಿಗೆ ಸಹಾಯ ಮಾಡುವ ನೆಪದಲ್ಲಿ ಶ್ರೀರಾಮದೇವರು ವಾಲಿಯನ್ನು ಸಂಹಾರ ಮಾಡಿದ್ದಾರೆ. ಆ ವಾಲಿಯ ಸಂಹಾರವಾದ ಮೇಲೆ ಸುಗ್ರೀವನಿಗೆ ರಾಜ್ಯಾಭಿಷೇಕವಾಗಿದೆ. ರಾಜ್ಯಾಭಿಷೇಕವಾಗಿ ಮಳೆಗಾಲವಾದ್ದರಿಂದ ರಾಮದೇವರು ಸ್ವಲ್ಪ ಕಾಲ ವಿಶ್ರಾಂತಿಗೋಸ್ಕರವಾಗಿ ಕುಳಿತಿದ್ದಾರಂತೆ. ಕಾಲವದು ಕಳೆಯುತ್ತಿದೆ, ಅರಿಯದೆ ಕಾಲವು ಕಳೆಯುತ್ತಿರ

ಮಳೆಗಾಲ ಕಳೆದರೂ ಸಹ ಸುಗ್ರೀವನು ಆವ ಕಾರ್ಯಕ್ಕೆ ಉದ್ಯುಕ್ತನಾಗದೇ ಇರುವುದನ್ನು ಕಂಡಂಥ ರಾಮದೇವರು ತಮ್ಮನಾದ ಲಕ್ಷ್ಮಣನನ್ನು ಕಳುಹಿಸಿದ್ದಾರೆ. ಲಕ್ಷ್ಮಣನು ಕುಪಿತರಾಗಿ ಕಿಷ್ಕಿಂಧಾ ನಗರದ ಎದುರಿನಲ್ಲೇ ಧನುಸ್ಸನ್ನು ಠಂಕಾರ ಮಾಡಿದ ಮಾತ್ರದಿಂದಲೇ ಬೆದರಿದಂಥ ಸುಗ್ರೀವ ಓಡಿಬಂದು ಶರಣಾಗಿ ರಾಮ ಕಾರ್ಯಕ್ಕೋಸ್ಕರವಾಗಿ ಸೈನಿಕರನ್ನೆಲ್ಲ ಬರಮಾಡಿಸಿದ್ದಾನಂತೆ. 77 ಕೋಟಿ ಕಪಿವೀರರು, ಅಂಗದ, ನಳ, ನೀಳ, ಸುಷೇಣ, ಗವಯ್ಯ, ಗವಾಕ್ಷ, ಗಂಧವಾದನ, ದ್ವಿವಿಧ, ಮೈಂದ, ಹನುಮಂತ, ಜಾಂಬುವಂತ ಇವರನ್ನೆಲ್ಲರನ್ನು ಸೇರಿಸಿದ್ದಾನೆ. ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರನ್ನು ಕಳುಹಿಸುತ್ತಿದ್ದಾನಂತೆ. ಪೂರ್ವಕ್ಕಾಗಿ ಒಬ್ಬರನ್ನ, ಪಶ್ಚಿಮ ದಿಕ್ಕಿಗೆ ಒಬ್ಬರನ್ನ, ಉತ್ತರಕ್ಕೆ ಒಬ್ಬರನ್ನ. ಹೀಗೆ ಕಳುಹಿಸುವಾಗ ಮಹಾನುಭಾವನಾದ ಮಾರುತಿಯನ್ನು ಕರೆದು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಲು ಹೇಳಿದ. ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಲು ಹೇಳಿದಾಗ ಹನುಮಂತ ಒಪ್ಪಿ ಇನ್ನೇನು ಹೋಗಬೇಕು ಎನ್ನುವಾಗ ಸುಗ್ರೀವ ಹನುಮಂತನನ್ನು ಹತ್ತಿರಕ್ಕೆ ಕರೆದು ಪಿಸುಮಾತಿನಲ್ಲಿ ಹೇಳುತ್ತಿದ್ದಾನೆ, ಮಾರುತಿ, ರಾಮ ನಮಗೆ ಮಾಡಿರುವ ಸಹಾಯವನ್ನು ಈ ಜನ್ಮದಲ್ಲಿ ನಾವು ಮರೆಯಲು ಸಾಧ್ಯವಿಲ್ಲ. ನೀನು ಹೇಗಾದರೂ ಮಾಡಿ ಆ ಸೀತಾಮಾತೆಯನ್ನು ಕಂಡುಹಿಡಿದು ಬರಲೇಬೇಕು. ಮಾರುತಿ ಹೇಳಿದ, ಒಡೆಯ, ನೀನದಕ್ಕಾಗೇನು ಭಯಪಡಬೇಡ. ನಾನು ಯಾವ ರೀತಿಯಲ್ಲಾದರೂ ಮಾತೆಯಾದ ಸೀತೆಯನ್ನು ಕಂಡುಹಿಡಿದು ಬರಲು ನಾನು ಸಿದ್ಧನಾಗಿದ್ದೇನೆ. ಇದು ನಮೋ

ರಾಮನ ಬಳಿಗೆ ಬಂದು ಒಡೆಯ ಆಜ್ಞೆಯನ್ನು ಕೊಡು. ಆಗ ರಾಮ ತನ್ನ ಬೆರಳಲ್ಲಿರತಕ್ಕಂಥ ಮುದ್ರ ಉಂಗುರವನ್ನು ಕೊಟ್ಟು ಸೀತಾದೇವಿಯನ್ನು ಕಂಡು ಹಿಡಿಯುವುದಕ್ಕಾಗಿ ಕೆಲವು ಗುರುತುಗಳನ್ನು ಹೇಳಿದನಂತೆ. ಆಗ ಹನುಮಂತ ರಾಮನನ್ನೇ ನೋಡಿ ಹೇಳ್ತಾನೆ, ಒಡೆಯ, ನನ್ನ ಮೇಲೆ ನಿನಗೆಷ್ಟೊಂದು ಅಭಿಮಾನವೋ ತಂದೆ. ಇಷ್ಟೆಲ್ಲ ಕಪಿವೀರರಿದ್ದರೂ ಸಹ ಯಾರನ್ನೂ ನೀನು ಯಾವ ವಿಚಾರವೂ ಹೇಳದೆ ನನಗೆ ಮಾತ್ರ ಮುದ್ರಿಕೆಯನ್ನು ಕೊಟ್ಟು ಸೀತೆಯನ್ನು ಕಂಡುಹಿಡಿಯುವ ಗುರುತನ್ನು ಹೇಳುತ್ತಿರುವೆ ಎಂದ ಮೇಲೆ ನಾನೇ ಧನ್ಯ, ಇದು ಹೋಗಿ ಬರ್ತೇನೆ. ನಿನ್ನ ಪಾದ ಮುಟ್ಟಿ ಒಂದು ಪ್ರಮಾಣ ಮಾಡ್ತೇನೆ ಸ್ವಾಮಿ. ಏನು ಪ್ರಮಾಣ? ಮಾತೆಯಾದ ಸೀತಾದೇವಿಯನ್ನು ಕಂಡಲ್ಲದೆ ಒಂದು ತೃಣ ಮಾತ್ರದ ಹಣ್ಣನ್ನು ತಿನ್ನುವುದಿಲ್ಲ, ಒಂದು ಉದ್ಧರಣೆ ಜಲವನ್ನು ಸಹ ಪಾನ ಮಾಡುವುದಿಲ್ಲ. ಶ್ರೀರಾಮ, ಇದು ನಿನ್ನ ಪಾದದಾಡೆ ಸತ್ಯ. ನಮ್ಮಲ್ಲಿ ಸತ್ಯ ಪ್ರಮಾಣಗಳೆಂಬತಕ್ಕಂಥದ್ದು ಲೋಕಪ್ರಸಿದ್ಧವಾದದ್ದು. ಸತ್ಯವನ್ನು ಬಿಟ್ಟು ನಡೆದರೆ ಪರಮಾತ್ಮನೇ ಒಪ್ಪುವುದಿಲ್ಲ ಎನ್ನುವುದೇ ಲೋಕದ ಒಂದು ಪ್ರತೀತಿ. ಅದಕ್ಕೆ ಕಬೀರದಾಸರು ಸಹ ಒಂದು ಮಾತು ಹೇಳ್ತಾರೆ, ರಾಮ ಸಮಾನ ನಾಮನಹಿ, ಶಿವ ಸಮಾನ ಧಾತನಹಿ, ಝೂಟ ಸಮಾನ ಪಾಪನಹಿ. ಸುಳ್ಳು ಹೇಳುವುದಕ್ಕಿಂತಲೂ ಮಿಗಿಲಾದ ಪಾಪವಿಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ಬಹಳ ಜನ ಸುಳ್ಳು ಹೇಳೋದಿಲ್ಲ, ನಾನು ಸ್ವಲ್ಪ ಹೆಚ್ಚಾಗಿ ಹೇಳೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಹೇಳಿಕೊಂಡು ಕಾಲ ಕಳೆಯೋದು. ಬಹುಜನಗಳಿಗೆ ಸುಳ್ಳು ಹೇಳುವುದೇ ಅಭ್ಯಾಸ. ಒಬ್ಬ ಹೇಳಿದ, ನಮ್ಮ ತಂದೆ ಭಾರಿ ಶ್ರೀಮಂತ, ಆತನಲ್ಲಿ ಒಂದು ಕುದುರೆ ಇತ್ತು, ಆ ಕುದುರೆಗೊಂದು ಲಾಯ ಕಟ್ಟಿಸಿದ್ದ, ಆ ಲಾಯ ಮೈಸೂರಿನಿಂದ ಹಿಡ್ಕೊಂಡು ಮದ್ರಾಸಿನವರೆಗೂ ಇತ್ತು. ಇನ್ನೊಬ್ಬ ನೋಡಿದ, ಒಂದು ಕುದುರೆಗೆ ಇಷ್ಟುದ್ದ ಲಾಯವೆ, ಹಾಗಾದರೆ ನಾನು ಸುಳ್ಳು ಹೇಳಬೇಕು ಅಂತ. ನಿಜವೇ ನೀವು ಹೇಳೋದು? ಹಳಬರ ಕಾಲವೇ ಕಾಲ, ನಮ್ಮ ತಾತ ಭಾರಿ ಜಮೀನ್ದಾರ, ಸಮಯಕ್ಕೆ ಸರಿಯಾಗಿ ಮಳೆ ಬರದೆ ಹೋದರೆ ನಮ್ಮ ತಾತನ ಹತ್ರ ಒಂದು ಭರ್ಜಿ ಇತ್ತು, ತೆಗೆದು ಆಕಾಶಕ್ಕೆ ತೆಗೆದು ಬಿಡ್ತಿದ್ದ, ಮಳೆ ಜೊಳ ಜೊಳ ಜೊಳ ಅಂತ ಸುರಿದು ಹೋಗೋದು. ಇನ್ನೊಬ್ಬ ಕೇಳಿದೇನೆಯ, ಆಕಾಶಕ್ಕೆ ತಿವಿಯೋ ಅಷ್ಟುದ್ದ ಭರ್ಜಿ ಇತ್ತೋ ನಿಮ್ಮ ತಾತನ ಹತ್ರ? ಹೌದು ಹೌದು, ಅಷ್ಟುದ್ದ ಭರ್ಜಿನ ನಿಮ್ಮ ತಾತ ಎಲ್ಲಿಟ್ಕೊಂಡಿದ್ದ? ಅದಕ್ಕೆ ಇವನಂದ, ನಿಮ್ಮ ತಾತ ಕಟ್ಸಿರ್ಲಿಲ್ವೇ ಕುದುರೆ ಲಾಯ, ಅದ್ರ ಹಿಂದ್ಗಡೆನೆ ಇತ್ತು. ಅವನು ಹೇಳಿದ್ದು ಸುಳ್ಳು, ಇವನು ಹೇಳಿದ್ದು ಸುಳ್ಳು, ಜೀವನವೆಲ್ಲವೂ ಸುಳ್ಳುಮಯವಾದೀತು. ರಾಮಭಕ್ತನಾದ ಹನುಮಂತ ಮಹಾನುಭಾವನಾದ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ, ಹೇ ರಾಘವ, ನಿನ್ನ ಆಶೀರ್ವಾದದಿಂದ ಇದೋ ಹೊರಟೆ ಎಂಬುದಾಗಿ ರಾಮ ಧ್ಯಾನ ಮಾಡಿಕೊಂಡೇ ಹೊರಟನಂತೆ.

ಮಾರುತಿ ರಾಮ ಧ್ಯಾನ ಮಾಡಿಕೊಂಡು ಹೊರಟಿದ್ದಾನೆ. ಕಾಡು ಕಾಡುಗಳನ್ನೆಲ್ಲ, ಮೇಡು ಮೇಡುಗಳನ್ನೆಲ್ಲ ಬಿಡದೆ ಸುತ್ತಾಡುತ್ತಿದ್ದಾನೆ. ಯಾವ ದೇಶಕ್ಕೆ ಹೋದರೂ ಸಹ ಮಾತೆಯಾದ ಸೀತೆಯು ಕಾಣದೆ ಬಹುದೂರದಲ್ಲಿ ತತ್ತರಿಸಿದರಂತೆ. ಕೊನೆಗೊಂದು ದಿನ ಇದ್ದಕ್ಕಿದ್ದ ಹಾಗೆ ಹನುಮಂತ ಅಂದ, ತಾತ ಏನಪ್ಪ ತಾತ, ಇಲ್ಯಾರೋ ಹೆಣ್ಣು ರಾಮರಾಮ ಅನ್ನೋ ಧ್ವನಿ ಕೇಳಿಬರ್ತಿದೆ, ಹಾಗಾದರೆ ಇಲ್ಲಿ ಸೀತಾಮ್ಮನವರೇ ಇರಬೇಕು. ಅದು ಹೇಗೋ ಹೇಳ್ತೀಯ, ರಾಮ ಬಂದಿರುವುದು ನಮ್ಮ ಕಾಡಿನವರೆಗೂ, ಅಲ್ಲಿಂದ ಮುಂದಕ್ಕೆ ರಾಮ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಯಾರೋ ಹೆಣ್ಣು ರಾಮರಾಮ ಅಂತಿದ್ದಾಳೆ ಅಂದರೆ ಅದು ಸೀತಮ್ಮನೆ. ಎಲ್ಲಿ ಕಾಣ್ತಾ ಇದೆಯ, ಇಲ್ಲೆಲ್ಲೋ ಗವಿಯಿಂದ ಬರ್ತಾ ಇದೆ ತಾತ, ಹೋಗೋಣ ನಡೀರಿ ಎಂಬುದಾಗಿ ಸಾರಸ ಪಕ್ಷಿಗಳು ಬರುವ ಗುರುತನ್ನೇ ಹಚ್ಚಿಕೊಂಡಿದ್ದೆ ಆ ಗವಿ ಒಳಗಡೆಗೆ ನುಗ್ಗಿದನಂತೆ. ಕತ್ತಲು ಜಾಂಬು ಅಂತಂದ್ರಪ್ಪ, ಕತ್ಲಾಗಿದೆಯಲ್ಲೋ ತಾತ, ನನಗೆ ಕತ್ಲಲ್ಲೂ ಕಣ್ಕಾಣುತ್ತೆ, ಹಾಗಾದ್ರೆ ಏನು ಮಾಡುತ್ತೀಯ, ನಾನು ಮೊದಲು ಹೋಗ್ತೀನಿ, ಹಾಗೂ ನನಗೆ ಬಾಲ ಇದೆಯಲ್ಲ ನೀವು ನನ್ನ ಬಾಲ ಹಿಡ್ಕೊಳ್ಳಿ, ಹಾಗೂ ನಿಮಗೆ ಬಾಲ ಇದೆಯಲ್ಲ ಇನ್ನೊಬ್ಬ ಅದನ್ನು ಹಿಡ್ಕೊಳ್ಳಿ, ಎಲ್ಲರಿಗೂ ಬಾಲ ಇರುವುದರಿಂದ ಒಬ್ಬರನ್ನೊಬ್ಬರು ಹಿಡ್ಕೊಂಡು ನಾವೆಲ್ಲ ಹೊರಟೋಗ್ಬಿಡೋಣ. ಆ ಅಂಧಕಾರಮಯವಾಗಿರುವ ಗುಹೆಯೊಳಗಡೆ ಪ್ರವೇಶ ಮಾಡಿದರಂತೆ. ದೂರದಲ್ಲಿ ಒಂದು ಮೂಲೆಯಲ್ಲಿ ರಾಮ ಶ್ರೀರಾಮ ಜಯ ರಾಮ ಹನುಮಂತ ನೋಡಿದ, ತಾತಾ

ಎಂಬು ಅಂತ ಕೇಳಿದ್ರೆ ಏನು ತಾತ, ಸೀತಾಮ್ಮನವ್ರಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಯಾಕೋ ಹಾಗಂತೀಯ? ಇಲ್ಲಿ ಕೂತು ರಾಮ ಧ್ಯಾನ ಮಾಡ್ತಾ ಇರತಕ್ಕಂಥ ಹೆಂಗಸಿಗೆ ವಯಸ್ಸಾಗಿದೆ ತಾತ. ಅಯ್ಯ, ಹಾಗಾದರೂ ವಿಚಾರ ಮಾಡೋಣ ತಾಳು ಎಂದು ಹತ್ತಿರಕ್ಕೆ ಬಂದಾಗ ಆ ಕೂತಿರ್ತಕ್ಕಂಥ ತಾಯಿ ಕರೆದಳಂತೆ, ಹನುಮದೇವ ಜಂಬುವಂತ ಸ್ವಾಗತ. ಹನುಮಂತ ಅಂದ, ತಾತ ಅಯ್ಯಮ್ಮ ಕಣ್ಣು ಮುಚ್ಕೊಂಡೆ ಸ್ವಾಗತ ಅಂತಿದ್ದಾಳ. ತಾತ, ಅಮ್ಮ ಯಾರು ತಾಯಿ ನೀನು? ಅಯ್ಯ, ನನ್ನನ್ನು ಸ್ವಯಂ ಪ್ರಭಾದೇವಿ ಎಂದು ಕರೆಯುತ್ತಾರಪ್ಪ. ನಾನು ಮತಂಗ ಮಹರ್ಷಿಗಳ ಶಿಷ್ಯಳಯ್ಯ. ರಾಮ ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ರಾಮಾಯಣವನ್ನು ಕೇಳಿದವಳು. ನೀವೆಲ್ಲರೂ ಬರುವುದು ನನಗೆ ಗೊತ್ತಿತ್ತಾದ್ದರಿಂದಲೇ ನಾನು ಇಲ್ಲಿ ಇದಕ್ಕೋಸ್ಕರವಾಗಿ ನಿಮಗಾಗಿ ಕಾದಿದ್ದೇನೆ. ಅಯ್ಯ ಮಾರುತಿ, ಈಗ ನಿನಗೇನಾಗಬೇಕು? ಅಮ್ಮ, ಒಂದು ತಿಂಗಳ ಅವಧಿಯೊಳಗಾಗಿ ಮಾತಾ ಸೀತೆಯನ್ನು ಕಂಡುಹಿಡಿದು ಬರಬೇಕೆಂಬುದಾಗಿ ಒಡೆಯನಾದ ಸುಗ್ರೀವನ ಆಜ್ಞೆ ಮಾಡಿರುವುದರಿಂದ ಇಷ್ಟು ಕಾಲವಾದರೂ ಸೀತೆಯ ಜಾಡು ಸಿಕ್ಕದೆ ತತ್ತರಿಸುತ್ತಿದ್ದೇವೆ, ಸಹಾಯವನ್ನು ಮಾಡುತ್ತಾಯಿ. ಆಗ ಈ ತಾಯಿ ಹೇಳಿದ್ಲಂತೆ, ಅಯ್ಯ ನೀವೆಲ್ಲ ಕಣ್ಣು ಮುಚ್ಚಿ ರಾಮ ಧ್ಯಾನವನ್ನು ಮಾಡಿ ಸೀತಾಮಾತೆಯನ್ನು ಹುಡುಕುವ ಮಾರ್ಗವನ್ನು ನಾನು ನಿಮಗೆ ತೋರಿಸ್ತೇನೆ. ಹಾಗನ್ನುವಾಗ ಎಲ್ಲ ಕಪಿವೀರರು ಕೂಡ ಕಣ್ಣನ್ನು ಮುಚ್ಚಿ ರಾಮ ಧ್ಯಾನ ಮಾಡುತ್ತಿದ್ದಾರೆ.

ಕಪಿವೀರರೆಲ್ಲರೂ ಕಣ್ಬಿಟ್ಟು ನೋಡುವಾಗ ದಕ್ಷಿಣ ತೀರದ ಸಮುದ್ರ ತೀರಕ್ಕೆ ಬಂದುಬಿಟ್ಟಿದ್ದಾರೆ. ಅಲ್ಲಿ ತಾಯಿಯಾದಂಥ ಸ್ವಯಂಪ್ರಭಾದೇವಿ ಇವರಿಗೆ ಕಂದಮೂಲಾದಿ ಫಲಗಳನ್ನು ಕೊಟ್ಟು ಸತ್ಕರಿಸಿ, ಅಯ್ಯ ಇಲ್ಲಿಂದ ಮುಂದಕ್ಕೆ ನೀವು ಸೀತಾದೇವಿಯನ್ನು ಹುಡುಕುವುದಾದರೆ ನಿಮಗೆ ಅನುಕೂಲವಾಗುತ್ತೆ ಎಂದು ಆಶೀರ್ವಾದ ಮಾಡಿ ಹೊರಟಳು. ಅಂಗದ ಹೇಳಿದ, ತಾತ ತಿಂಗಳಂತೂ ಕಳೆದು ಹೋಯಿತು, ಸುಗ್ರೀವ ಏನಾಜ್ಞೆ ಮಾಡಿದ್ದಾನೆ, ತಿಂಗಳೊಳಗಾಗಿ ಸಂದರ್ಶನವನ್ನು ಮಾಡಿ ಸಂದೇಶವನ್ನು ತರಬೇಕು. ಬಾರದೇ ಇದ್ದರೆ ಅಥವಾ ಕಂಡಿಡಿಯದೇ ಇದ್ದರೆ ಸಿಕ್ಕಿದವರನ್ನು ಕಲ್ಲಿನ ಗಾಣದಲ್ಲಿ ಹಾಕಿ ಅರಿಸಿಬಿಡ್ತೇನೆ ಅಂತ. ತಾತ ಅಲ್ಲಿ ಹೋಗಿ ಸಾಯೋದಕ್ಕಿಂತಲೂ ನಾವಿಲ್ಲೇ ಪ್ರಾಣ ಬಿಟ್ಟುಬಿಡೋಣ ತಾತ, ಪ್ರಾಯೋಪವೇಶವನ್ನು ಮಾಡುವುದೇ ಒಳ್ಳೆಯದಲ್ವೇ, ಎಲ್ಲರೂ ದರ್ಭೆಗಳನ್ನು ಹಾಸಿಕೊಂಡು ಕುಳಿತುಕೊಂಡ್ರೆ ಅಲ್ಲಿ ಸಂಪಾತಿ ಎಂಬತಕ್ಕಂಥ ಒಂದು ದೊಡ್ಡ ಪಕ್ಷಿ ರೆಕ್ಕೆ ಸುಟ್ಟುಕೊಂಡು ಅಲ್ಲಿರುವ ಕಪಿಗಳನ್ನು ನೋಡಿ, ಆಹಾ ಹಾ ಒಳ್ಳೆಯ ಆಹಾರ ಸಿಕ್ತು ನನಗೆ, ರೆಕ್ಕೆ ಇಲ್ಲದ ನಾನು ಇದನ್ನೆಲ್ಲ ತಿಂದು ಸಂತೋಷ ಪಡ್ತೇನೆ ಅಂತ ಅಲ್ಲಿಗೆ ಬಂದು. ಇದನ್ನು ನೋಡಿ ಹನುಮಂತ ನಗುತ್ತಾನೆ, ತಾತ ನಾವಾಗ ನಾವು ಸಾಯಬೇಕು ಅಂತಿದ್ವಿ, ದೇವರು ಇನ್ನೊಂದು ಉಪಕಾರ ಮಾಡ್ತಿದ್ದಾನೆ. ಅಲ್ಲಿ ನೋಡಲ್ಲ ಯಾವುದೋ ಒಂದು ಪಕ್ಷಿ ಬರ್ತಾ ಇದೆ, ಅದು ನಮ್ಮನ್ನೆಲ್ಲ ತಿಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ, ಆಗಬಹುದೇ? ಜಾಂಬುವಂತರು ಹೇಳಿದರು, ಹನುಮಂತ ಒಂದು ಹೆಣ್ಣು ತಾನು ಹಠವನ್ನು ಸಾಧಿಸಿದ್ದರಿಂದ ಎಷ್ಟು ಜನರು ಸತ್ತರು. ಕೈಕಾ ಎಂಬ ಹೆಣ್ಣು ತನ್ನ ಸ್ವಾರ್ಥಕ್ಕಾಗಿ ಬಹುವಿಧವಾದಂಥ ಹಠವನ್ನು ತೊಟ್ಟಿದ್ದರಿಂದಲೇ ರಾಜರಲ್ಲಿ ಶ್ರೇಷ್ಠನಾದ ದಶರಥನು ಸತ್ತ, ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಜಟಾಯು ಸತ್ತ, ಕಪಿಗಳಲ್ಲಿ ಶ್ರೇಷ್ಠನಾದ ಮಾರುತಿ ನೀನು, ಭಲ್ಲೂಕ ಅಂದರೆ ಕರುಡಿಗಳಲ್ಲಿ ಶ್ರೇಷ್ಠನಾದ ನಾನು, ನಾವೆಲ್ಲರೂ ಸಾಯಬೇಕಾಗಿದೆ. ಒಂದು ಹೆಣ್ಣು ಹೆಣ್ಣಾಗಿರದೆ ಹೆಣತಲೆಯ ಮೃತ್ಯು ಆದ್ದರಿಂದ. ಆ ಮಾತಿಗೆ ದೂರದಲ್ಲಿದ್ದಂಥ ಸಂಪಾತಿ ನೋಡಿದ, ಯಾರದು, ಯಾರು ನನ್ನ ತಮ್ಮನಾದ ಜಟಾಯುವನ ಹೆಸರನ್ನು ಹೇಳಿದವರು? ನಾವೇ ಕಣಪ್ಪ, ರಾಮಭಕ್ತರು. ಹಾ ಹಾಗಾದರೆ ನನ್ನ ತಮ್ಮನಿಲ್ವೇ? ಅಯ್ಯ ನಾನು ಆ ಜಟಾಯುವನ ಅಣ್ಣ ಸಂಪಾತಿ. ಒಂದು ಸಲ ಸೂರ್ಯಲೋಕವನ್ನು ನೋಡಬೇಕು ಎಂದು ನಾವಿಬ್ಬರು ಗಗನಕ್ಕೆ ಹಾರಿದಾಗ ನನ್ನ ತಮ್ಮ ಹಾರಲಾರದೆ ಕೆಳಗುರುಳಿದ. ನಾನವನಿಗೆ ನೆರಳು ಕೊಡಲು ರೆಕ್ಕೆಯನ್ನು ಚಾಚಿ ಸೂರ್ಯಕಿರಣಗಳಿಂದ ಸುಟ್ಟು ಇಲ್ಲಿ ಬಿದ್ದಿದ್ದೆ. ಒಬ್ಬ ಮುನಿಗಳು ಹೇಳಿದರು, ಮುಂದೆ ಒಂದು ದಿನ ರಾಮದೂತರು ಬರ್ತಾರೆ, ಅವರು ರಾಮ ಧ್ಯಾನ ಮಾಡಿದಾಗ ನಿನಗೆ ರೆಕ್ಕೆ ಬರುತ್ತೆ ಅಂತ. ಅಯ್ಯ ನೀವೆಲ್ಲ ರಾಮ ಧ್ಯಾನವನ್ನು ಮಾಡಿ, ನಾನು ಹಾರಿ ನಿಮಗೆ ವಿಚಾರವನ್ನು ಮುಟ್ಟಿಸ್ತೇನೆ ಅಂದಾಗ ಎಲ್ಲರೂ ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ಅಂದು ರಾಮ ರಾಮ್ ಅನ್ನುವಾಗ ಆ ಸಂಪಾತಿಗೆ ರೆಕ್ಕೆ ಬಂದು ಅವನು ಗಗನ ಮಾರ್ಗದಲ್ಲಿ ಹಾರಿ ಅಲ್ಲಿ ಹೇಳುತ್ತಿದ್ದಾನೆ, ಓಹೋ ಕಪಿವೀರರೇ, ಅದು ನೋಡಿ ಕಾಣುತ್ತಿದೆ ಲಂಕಾಪಟ್ಟಣ, ಇಲ್ಲಿಗೆ 100 ಯೋಧನ, ಅಲ್ಲಿಗೆ ಹಾರಿದರೆ ಸೀತಾಮಾತೆಯ ಗುರುತು ನಿಮಗೆ ಸಿಗುತ್ತೆ. ಸಂಪಾತಿ ಹೊರಟು ಹೋದ. ಜಾಂಬುವಂತರ ಎಲ್ಲರನ್ನು ಕರೆದರು, ಬನ್ರಪ್ಪ ಎಲ್ಲ ಸೇರ್ಕೊಳ್ಳಿ, ಕಪಿಗಳೇ ಎಲ್ಲ ಸೇರ್ಕೊಂಡ್ರಪ್ಪ. ಏನ್ ತಾತ 100 ಯೋಧನ ಹಾರಬೇಕು, ಯಾರ್ಯಾರು ಹಾರ್ತೀರಾ? ರಾಮ

ಯಾರ್ಯಾರು ಎಷ್ಟೆಷ್ಟು ಹಾರ್ತೀರ ಹೇಳ್ರಪ್ಪ? ಒಬ್ಬ ಅಂದ ನಾನು 10 ಯೋಜನ, ಇನ್ನೊಬ್ಬ ಅಂದ ನಾನು 20 ಯೋಜನ, ಇನ್ನೊಬ್ಬ ಅಂದ ನಾನು 50 ಯೋಜನ. ಜಾಂಬು ಅಂತರಿಗೆ ಸಿಟ್ಟು ಬಂತು, ಏನು ಮಾತಾಡ್ತೀರಯ್ಯ, ಇಷ್ಟು ವಯಸ್ಸಾಗಿದೆ, ನಾನು 96 ಯೋಜನ ಹಾರ್ತೀನಿ. ಅಂಗದ ನೀನು? ಅಂಗದ ಅಂದ, ತಾತ ನಾನು ಹಾರ್ಬಿಡ್ತೀನಿ, ವಾಪಸ್ ಬರೋಕ್ಕಾಗಲ್ಲ. ಜಾಂಬು ಅಂತರಂದ್ರು, ಚೆನ್ನಾಗಿದೆ ಕಣಯ್ಯ ನೀನು ಸಹವಾಸ. ಯಾರೊಬ್ಬ ಹೇಳಿದಂತೆ, ಅಯ್ಯ ನಾ ಬೆಳಗ್ಗೆ 6 ಗಂಟೆ ಬಸ್ಸಿಗೆ ಹೋಗಬೇಕು, ನನಗೆ ಬಹಳ ನಿದ್ರೆ, ಸ್ವಲ್ಪ ಎಚ್ಚರ ಪಡಿಸ್ತೀಯ? ಅದಕ್ಕಿನ್ನೊಬ್ಬ ಅಂದ, ಅಷ್ಟೇ ತಾನೇ ಅಯ್ಯ, ಅದು ಯಾವ ದೊಡ್ಡ ವಿಚಾರ ಮಲಕೋ, 6 ಗಂಟೆಗೆ ತಾನೇ, ನೀನು 4 ಗಂಟೆಗೆ ಸ್ವಲ್ಪ ನನಗೆ ಹುಷಾರು ಕೊಟ್ಬಿಡು, 6 ಗಂಟೆಗೆ ನಾನು ನಿನ್ನೆಬ್ಬರಿಸ್ಬಿಡ್ತೀನಿ. ಅಯ್ಯ ಸಮಯದಲ್ಲಿ ಸಹಾಯ ಎಂಬುದರ ಅರ್ಥ ಹೀಗಲ್ಲ. ಈಗ ಹಾರೋರು ಯಾರು? ಎಲ್ಲರೂ ಮೌನ ಧರಿಸಿದ್ದರು. ಆಗ ಅಂಗದ ಕೇಳ್ತಾನೆ, ತಾತ ಹಾಗಾದರೆ ನಮ್ಮಲ್ಲಿ ಈ ಸಮುದ್ರವನ್ನು ಹಾರಬಲ್ಲ ಧೀರರು ಒಬ್ಬರೂ ಇಲ್ಲವೇ? ಜಾಂಬುವಂತನಂದರು, ಯಾಕಿಲ್ಲಪ್ಪ? ಅದ ನೋಡಲಿ ಕೂತಿದ್ದಾನೆ ಮಹೇಂದ್ರಗಿರಿಯತ್ತ ಕೂತು ಏನು ಅರಿಯದವನಂತೆ ಗಲ್ಲದ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನಲ್ಲ ಆ ಮಾರುತಿ, ಅವನೇ ಸಮರ್ಥ. ತಾತ ಅವನು ಸಮರ್ಥನೇ? ಹೌದಪ್ಪ, ಅವನು ಈಶ್ವರಾಂಶದಿಂದ ಅವತರಿಸಿದವನು. ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ಹಾರಿ ನುಂಗಲು ಹೋದವನು. ಆ ಹೋದಾಗ ವಜ್ರಾಯುಧದಿಂದ ದೇವೇಂದ್ರ ಒಂದು ಪೆಟ್ಟನ್ನು ಕೊಟ್ಟ, ಅದು ದವಡೆಗೆ ತಾಕಿತು. ದವಡೆಗೆ ಸಂಸ್ಕೃತದಲ್ಲಿ ಹನು ಎಂದು ಹೆಸರು. ಆ ಹನು ಅನ್ನುವ ಸ್ಥಳವನ್ನು ಮಂಥನ ಮಾಡಿದ್ದರಿಂದಲೇ ಹನುಮಂತ ಎಂಬತಕ್ಕಂಥ ಹೆಸರು ಪ್ರಾಪ್ತವಾಗಿದೆ. ಕೆಳಗೆ ಬಿದ್ದ ಹನುಮಂತನನ್ನ ತಾಯಿಯಾದ ಅಂಜನಾದೇವಿ ಹೊತ್ತು ವಾಯುದೇವರನ್ನು ಕೇಳಿಕೊಂಡ್ಲಂತೆ, ನಿಮ್ಮ ಮಗನಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ನೋಡಿ. ವಾಯುದೇವರಿಗೆ ಸಿಟ್ಟು ಬಂದಿದ್ದೆ, ಲೋಕದಲ್ಲಿರುವ ಗಾಳಿಯನ್ನೆಲ್ಲ ಎಳೆದುಬಿಟ್ಟ. ಯಾರ್ಯಾರು ಹೇಗಾಗಿ ನಿಂತಿದ್ರು ಹಾಗಾಗೇ ನಿಂತುಬಿಟ್ರು, ಅಲ್ಲಾಡೋ ಹಾಗೇ ಇಲ್ಲ. ಆಗ ಬ್ರಹ್ಮದೇವ ಬಂದು ಕೇಳಿಕೊಳ್ತಾನಪ್ಪ, ನಿನ್ನ ಮಗನಿಗೆ ನಾವೆಲ್ಲ ವರ ಕೊಡ್ತೇವೆ, ದಯಮಾಡಿ ಎಲ್ಲರಿಗೂ ಚೈತನ್ಯವನ್ನು ಕೊಡು. ಆಗ ಸಕಲ ಚರಾಚರಗಳಿಗೂ ಚೈತನ್ಯವನ್ನು ಕೊಟ್ಟಿದ್ದಾನೆ ವಾಯುದೇವ. ಎಲ್ಲ ದೇವತೆಗಳು ಬಂದು ಆಂಜನೇಯನಿಗೆ ಆಶೀರ್ವಾದ ಮಾಡದರಂತೆ. ಬೆಂಕಿಯಿಂದಾಗಲಿ, ನೀರಿನಿಂದಾಗಲಿ, ಅಸ್ತ್ರದಿಂದಾಗಲಿ, ಸರೀಸೃಪಗಳಿಂದಾಗಲಿ, ಯಾವುದೇ ವಿಧದಿಂದಾಗಲಿ, ಮಾರುತಿ ನಿನಗೆ ಯಾವ ವಿಧವಾದಂಥ ಕೊರತೆ ಇಲ್ಲ, ಕುಂದಿಲ್ಲ ಎಂದು ಆಶೀರ್ವಾದ ಮಾಡಿದರಂತೆ. ಮಾರುತಿ ಬಾಲಲೀಲೆಯಲ್ಲಿ ಬೆಳೆಯುತ್ತಿದ್ದಾನೆ, ಆಟ ಪಾಠಗಳನ್ನಾಡುತ್ತಿದ್ದಾನೆ. ಆ ಆಟದಲ್ಲಿಯೂ ಸಹ ಒಂದು ವಿನೋದ, ಯಾರಾದರೂ ಬೆಟ್ಟದ ಮೇಲೆ ತಪಸ್ಸು ಮಾಡ್ತಾ ಕೂತಿದ್ರೆ ಅವ್ರನ್ನ ಎತ್ಕೊಂಡ್ಬಂದು ದೇವಸ್ಥಾನದಲ್ಲಿ ಕೂರಿಸೋದು, ಕೆಳಗಡೆ ಕೂತ್ಕೊಂಡು ಅನೇಕ ಮಾಡೋರನ್ನ ತಗೊಂಡೋಗಿ ಮರದ ಮೇಲೆ ಕೂರಿಸೋದು, 4 ಜನ ಯಾರೋ ತಪಸ್ಸು ಮಾಡ್ತಿದ್ರು ಅವ್ರನ್ನ ತಗೊಂಡೋಗಿ ನದಿಯಲ್ಲಿ ಕೂರಿಸಿಬಿಟ್ಟ. ಅವರು ಗೋವಿಂದ ಅಂತ ಕಣ್ಣುಬಿಟ್ಟು ನೋಡ್ತಾರೆ, ಕಂಠದವರೆಗೂ ನೀರು. ಒಬ್ಬ ಹೆದರ್ಕೊಂಡ, ಇನ್ನೊಬ್ಬ ಆತ ಶಾಪ ಕೊಡೋಕೆ ಹೋದ. ಆಗ ಮತ್ತೊಬ್ಬರ ಕೈ ಹಿಡಿದು ಹೇಳ್ತಾರಯ್ಯ, ಈತ ಮುಂದಕ್ಕೆ ಕಲಿಯುಗಕ್ಕೆ ಬ್ರಹ್ಮನಾಗತಕ್ಕಂಥ ಅವನಾದ್ದರಿಂದ ಶಾಪ ಕೊಡುವಾಗ ಎಚ್ಚರಿಕೆ. ಆಗ ಆತ ಒಂದು ಶಾಪವನ್ನು ಕೊಡ್ತಾ ಹೇಳಿದರಂತೆ, ನಿನ್ನ ಪರಾಕ್ರಮ ನಿನಗೆ ಅರಿವಿಲ್ಲದೆ ಹೋಗಲಿ, ನಿನ್ನನ್ನು ಯಾರಾದರೂ ಹೊಗಳಿದಾಗ ಮಾತ್ರ ನಿನಗೆ ನಿನ್ನ ಪರಾಕ್ರಮ ಗೋಚರವಾಗಲಿ. ಜಾಂಬುವಂತರ ಹೇಳ್ತಾರೆ, ಅಂಗದ ಈಗ ನಮ್ಮ ಕಾರ್ಯವಾಗಬೇಕಾದರೆ ನಾವು ಹನುಮಂತನನ್ನು ಪ್ರಾರ್ಥನೆ ಮಾಡಬೇಕು, ಹಾಗಲ್ಲದೆ ಹೋದರೆ ನಮ್ಮ ಕೆಲಸ ಆಗೋಲ್ಲ, ಬನ್ನಿ ಎಂಬುದಾಗಿ ಎಲ್ಲರೂ ಸಹ ಮಾರುತಿಯ ಬಳಿಗೆ ಬಂದರಂತೆ. ಮಾರುತಿ ಆಕಾಶವನ್ನೇ ನೋಡುತ್ತಾ ಪೆದ್ದನಂತೆ ಸುಮ್ಮನೆ ಕುಳಿತಿದ್ದ. ಆಗ ಮಹಾನುಭಾವರಾದ ಜಾಂಬುವಂತರು, ಹನುಮಂತಾ

ಹನುಮಂತ, ಶ್ರೀರಾಮನ ಕಾರ್ಯ ಧುರಂದರ, ನೀನಲ್ಲದೆ ನಮ್ಮ ಈ ಕಾರ್ಯವನ್ನು ಸಾಧಿಸಿಕೊಡತಕ್ಕಂಥ ಅವರು ಮತ್ತಾರೂ ಇಲ್ಲ. ಅಷ್ಟಲ್ಲದೆ ರಾಮದೇವರು ನಿನಗೆ ಪವಿತ್ರವಾದ ಮುದ್ರಿಕೆಯನ್ನು ಕೊಡಲಿಲ್ಲ. ಏಳು ಏಳು ಹನುಮ, ನೀನು ಈ ಸಮುದ್ರವನ್ನು ಹಾರಬಲ್ಲೆ. ನೀನು ಮನಸ್ಸನ್ನು ಮಾಡಿದರೆ ನಿಮಿಷಾರ್ಧದೊಳಗಾಗಿ

ஆடாத மாருதி ஜெய் ஜெய் ரகுவீர சமர்த்தா. எத்து நின்ற மகேந்திரகிரியில் நின்று ஆ சதயோஜன தூரத சாகரவன்னு நோடுத்தா ಹಾರಬೇಕಾದರೆ ನನ್ನ ದೇಹ ಎಷ್ಟಿರಬೇಕು ಎಂಬುದನ್ನು ಪತ್ತೆ ಹಚ್ಚುವ ಸಲುವಾಗಿ ಒಂದು ಸಲ ದೇಹವನ್ನು ಹಿಗ್ಗಿಸಿದರಂತೆ ಉದ್ದನಾಗಿ 30 ಯೋಜನದಷ್ಟು ಉದ್ದ ತಾನು ಬೆಳೆದನಂತೆ. ಬೆಳೆದು ಸೊಂಟಕ್ಕೆ ಒಂದು ಸಲ ಬಟ್ಟೆಯನ್ನು ಬಿಗಿದು ರಾಮ ಕೊಟ್ಟ ಮುದ್ರಿಕೆಯನ್ನು ಭದ್ರವಾಗಿರಿಸಿ ತನ್ನವರಿಗೆಲ್ಲ ವಂದನೆಯನ್ನು ಮಾಡಿ ಹೋಗಿ ಬರ್ತೇನೆ, ಶ್ರೀರಾಮನ ಕಾರ್ಯವನ್ನು ಸಾಧಿಸಿ ಬರ್ತೇನೆ, ಇದು ಹೊರಟೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಹನುಮಂತ ದೇವ ವಾರಿದಿಯನ್ನು ಹಾರುತ್ತಿದ್ದಾನೆ. ಹಾರಿದ ಹನುಮಂತ

ಶ್ರೀರಾಮ್ ಅಂತ ಹಾರಿದನಂತೆ ಗಗನ ಮಾರ್ಗದಲ್ಲಿ. ಹಾರುವಾಗ ಒಮ್ಮೆ ಕುಳಿತು ಮೇಲೆದ್ದನಲ್ಲ, ಆ ರಭಸಕ್ಕೆ ಮಾರುತಿ ನಿಂತಿದ್ದಂತ ಪರ್ವತ ಎಷ್ಟೋ ದೂರ ಹಿಂದಕ್ಕೊಟ್ಟೆ. ಎದುರಾಗಿ ಬರಬಹುದಾದಂತ ಎಡರು ತೊಡರಗಳನ್ನೆಲ್ಲ ಧಿಕ್ಕರಿಸದೆ ನುಗ್ಗಿದ ಮಾರುತಿ. ಸುರಸೆ ಸಿಂಹಿಕೇರೆಂಬ ರಕ್ಕಸಿಯರನ್ನ ಧಿಕ್ಕರಿಸಿದ ಮಾರುತಿ ಮುಂದೆ ಸಾಗುತ್ತಿದ್ದರೆ ಪರ್ವತರಾಜನ ಮಗನಾದ ಮೇನಾಕ ಎಂಬಾತ, ಅಯ್ಯೋ ಒಂದೇ ಸಮಾಹಾರ್ತಾನಲ್ಲ ಹನುಮಂತ, ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಸಮುದ್ರದೊಳಗಿದ್ದ ಬೆಟ್ಟ ಮೇಲಕ್ಕೆದ್ದು ಬಂದ. ಸಹಾಯ ಮಾಡಲು ಬಂದವನು ಎಂಬ ವಿಚಾರವನ್ನರಿಯದೆ ಹನುಮಂತ ಇವನ್ಯಾರೋ ಅಡ್ಡ ಬಂದನಲ್ಲ ಅಂತ ತನ್ನ ಎಡಗಾಲಿನಲ್ಲಿ ಒಂದ್ಸಲ ಅವನ ತಲೆ ಮೇಲೆ ಒದ್ದ. ಅದು ಒದ್ದರೆ ಅವನು ಎಲ್ಲಿದ್ದನೋ ಅಲ್ಲಿಂದ ಇನ್ನೂ ಕೆಳಕ್ಕೆ ಹೊರಟೋದ. ಮಾರುತಿ ಮುನ್ನ ಸಾಗಿ ನೇರವಾಗಿ ಬಂದವನಾಗಿದ್ದೆ. ಆ ಲಂಕಾಪಟ್ಟದ ದಕ್ಷಿಣದ ಕೋಟೆ ಬಾಗಿಲಲ್ಲಿ ಇಳಿದ. ಅಲ್ಲೊಬ್ಬಾಕೆ ಕೂತಿದ್ದಾಳೆ, ಆಕೆ ಹೆಸರು ಲಂಕಿಣಿ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲ ಹೆಸರು ಇಟ್ಕೊಳ್ತಾರೆ, ಈ ಹೆಂಗಸರಲ್ಲಿ ಇದೊಂದು ಎರಡು ಮೂರು ಹೆಸರು ಯಾಕೋ ಯಾರೂ ಇಟ್ಕೊಳ್ಳಲ್ಲ. ಯಾವ್ಯಾವುದು ಅಂದರೆ ಲಂಕಿಣಿ, ಈ ಶೂರ್ಪನಖಿ, ಹಿಡಂಬಿ, ಈ ಹೆಸರುಗಳನ್ನು ಜನ ಹೋದರೆ ಹೋಗಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆ ಲಂಕಿಣಿ ಲಂಕೆಗೆ ಅಧಿದೇವತೆಯಾದ್ದರಿಂದ ಆ ಬಾಗಿಲಿಗೆ ಅಗಾಧವಾಗಿ ಒರಗಿ ಆ ಬಾಗಿಲೆಷ್ಟತ್ತರಕ್ಕೂ ನಿದ್ದೆ ಮಾಡ್ತಾ ಕೂತಿದ್ದಂತೆ. ಹನುಮಂತ ನೋಡಿದ, ಇಲ್ಲಿ ಯಾಕೆ ನಾನು ಸುಮ್ಮನೆ ತಗರಾರು ಮಾಡೋದು, ಮೆತ್ತ ಒಳಗೆ ಹೋದ್ರಾಯಿತು ಅಂತ ರಾಮಂತ ಸಣ್ಣ ಕಪಿಯ ರೂಪ ಧರಿಸ್ಕೊಂಡು ಒಳಗೆ ನುಗ್ಗಿದ. ನಿದ್ದೆ ಮಾಡುತ್ತಿದ್ದ ಈ ಲಂಕಿಣಿ ಹನುಮಂತನ ಬಾಲ ಹಿಡಿದು ದರ ದರ್ದನ್ನು ಎಳೆದ್ಬಿಟ್ಲು. ಹನುಮಂತ ನೋಡಿದಮ್ಮ, ಇದ್ಯಾಕಮ್ಮ ಹಿಂಗೆ ಎಳೆದಾಕ್ಬಿಟ್ಟೆ, ಹೇ ಕಪಿ. ಸಣ್ಣ ಮಾತ್ರದ ಕಪಿಯಾದ ನೀನು ನನ್ನನ್ನು ಮೀರಿ ಒಳಗಡೆಗೆ ಹೋಗಲು ನೋಡುತ್ತಿರುವೆಯಾ? ಸಾಧ್ಯವಿಲ್ಲ. ಹನುಮಂತ ಅಂದ, ಓಹೋ ನನ್ನನ್ನು ಮೀರಿ ಎಂದರೆ ನಿನಗೆ ಈ ಅಗಾಧವಾದ ರೂಪಿರುವುದರಿಂದ ಅಹಂಕಾರವೇನು? ನೋಡು ನನ್ನ ಶ್ರೀರಾಮಂತ, ಆಕೆ ಎಷ್ಟು ಎತ್ತರ ಇದ್ಲೋ ಅಷ್ಟೆತ್ತರಕ್ಕೆ ತಾನು ಬೆಳೆದ. ಆಕೆ ಸಿಟ್ಟು ಬಂತು. ಎಲವೋ ಕಪಿ, ನೀನು ಮಾಯಾವಿದ್ಯೆ ಕಲ್ತಿರುವೆಯಾ? ನೋಡು ನನ್ನನ್ನ ಅಂತ ಹನುಮಂತನಿಗೆ ಹತ್ತರಷ್ಟು ಉದ್ದ ಬೆಳೆದ್ಲು. ಹನುಮಂತ ಮತ್ತೆ ಆಕೆಗೆ ಎರಡರಷ್ಟು ಉದ್ದ ಬೆಳೆದ. ಬಹಳ ಸಿಟ್ಟು ಬಂದ್ಬಿಡ್ತು ಈಕೆಗೆ. ಎಲವೋ ಕಪಿಯೇ, ನೋಡು ನನ್ನನ್ನ ಅಂತ ಭೂಮಿಯಿಂದ ಆಕಾಶದವರೆಗೂ ಬೆಳೆದ್ಬಿಟ್ಲು. ಮಾರುತಿ ತಲೆ ಎತ್ತಿ ನೋಡಿ, ಓಹೋ ಎಷ್ಟುದ್ದ ಬೆಳೆದಿದೆಯಮ್ಮ, ಸ್ವಲ್ಪ ತಾಳು ನೋಡು ನನ್ನನ್ನ ಶ್ರೀರಾಮ್ ಅಂತ ಒಂದು ಸಣ್ಣ ಕೋತಿಯಾಗಿಬಿಟ್ಟ. ಗುಡುಗುಡು ಗುಡು ಗುಡುಗು ಒಳಗೆ ಹೋಗ್ತಿದ್ದ. ಇವನ ಅಭಿಪ್ರಾಯ ಏನು ಅಂದರೆ, ಹಿಡ್ಕೊಳಕ್ಕೆ ಬಂದರೆ ಆ ಬೆರಳ ಸಂದಿ ಇಲ್ಲಾದ್ರೂ ನುಗ್ಗು ಹೊರಟೋಗೋಣ ಅಂತ. ಆ ರಾಕ್ಷಸಿ ಹೆಬ್ಬೆರಳಿನಲ್ಲಿ ಬಾಲ ಹಿಡ್ಕೊಂಬಿಟ್ಲು. ಸಾಧ್ಯವೇ ಇಲ್ಲ ನೀ ಒಳಗೆ ಹೋಗೋದಿಕ್ಕೆ. ಇವನಂದ, ಮತ್ತೆ ಹೇಗಮ್ಮ ನನ್ನನ್ನು ಜಯಿಸದೆ ಹೋಗುವಂತೆ ಇಲ್ಲ ಕಪಿಯೇ? ಮಾರುತಿ ಅಂದ, ಅಮ್ಮ ನಾನು ರಾಮದೂತ, ನಿನ್ನನ್ನು ಸಂಹಾರ ಮಾಡುವುದು ಉಚಿತವಲ್ಲ ಧರ್ಮವಲ್ಲ. ಒಂದು ಕೆಲಸ ಮಾಡಮ್ಮ, ನೀನು ನನ್ನ ಹಿಡ್ಕೊಂಡು ಹೊಡೆದು ಬಿಡು. ನೀನು ಹೊಡೆದ ಏಟನ್ನು ತಿಂದು ಬದುಕಿದ್ರೆ ಒಳಗೆ ಹೋಗ್ತೇನೆ. ಆ ರಾಕ್ಷಸಿಗೆ ಆನಂದವಾಯಿತು. ಇದನೋಡೆಂಬುದಾಗಿ ತನ್ನ ಕೈಯನ್ನು ತೆಗೆದು ಅವನ ಬೆನ್ನಿನ ಮೇಲೆ ಢಮ್ಮನೆ ಕೂತಿದ್ಲು. ಮಾರುತಿ ಅಂದ, ಅಮ್ಮ ಬಹಳ ದಿವಸ ಆಗಿತ್ತು ತಾಯಿ, ಯಾವ್ಯಾವುದೋ ಮೂಲೆಯಲ್ಲಿ ಕೆಲವು ಭಾಗಗಳು ಉಳಿದು ಹೋಗಿತ್ತವೆಲ್ಲ, ಸ್ವಲ್ಪ ಸಡಲಾದ ಹಾಗಾಯ್ತು, ಇನ್ನೊಂದೆರಡು ಏಟು ಹಾಕು. ಕೊನೆಗೆ ಆ ರಕ್ಕಸೆಯಿಂದಾಗದಿರುವಾಗ ಮಾರುತಿ ಕೈ ತೆಗೆದಿದೆ ಶ್ರೀರಾಮ್ ಅಂತ ಗುದ್ದಿನ. ಒಂದೇ ಪೆಟ್ಟಿಗೆ ಆ ರಕ್ಕಸಿ ಆ ಅಂತ ರಕ್ತ ಕಾರಿ ಕೆಳಗೆ ಬಿದ್ದಲು. ಆಕೆಯ ದೇಹದಿಂದ ದಿವ್ಯ ಸೌಂದರ್ಯವತಿಯಾದ ಗಂಧರ್ವ ಕನ್ಯೆ ಒಬ್ಬಳು ಮೇಲಕ್ಕೆದ್ದು ಬಂದಳು. ಎದ್ದು ಬಂದು ನಮಸ್ಕಾರ ಮಾಡಿದ್ಲಂತೆ. ನಮಸ್ಕಾರ ಮಾಡಿ, ಮಾರುತಿ ಇಂದಿನಿಂದ ಈ ರಾವಣನಿಗೆ

ಪ್ರಾರಂಭವಾಯಿತು ಅವನತಿ. ನೀನು ಹೋಗಿ ಬಾ, ಮಂಗಳವಾಗಲಿ. ಮಾರುತಿ ಶ್ರೀರಾಮ ಅಂತ ಊರೊಳಗೆ ನುಗ್ಗಿದ. ಆ ಊರನ್ನೆಲ್ಲ ನೋಡ್ತಾ ಇದ್ದಾನಂತೆ. ಬಹುವಿಧದಲ್ಲಿರುವ ಆ ನಗರವನ್ನೆಲ್ಲ, ತಲೆ ಎತ್ತರದಲ್ಲಿರಬಹುದಾದ ಕೋಟೆ ಕೊತ್ತಲೆಗಳನ್ನು ಕಂಡ. ಮಾತೆ ಸೀತೆ ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕಾಡ್ತಾ ಬಂದ. ಎಲ್ಲಿ ಕಾಣದೇ ಇರುವುದರಿಂದ ಅರಸುತ ಮಾರುತಿ

ಊರು ಊರು ಕೇರಿ ಕೇರಿಗಳನ್ನೆಲ್ಲ ಸುತ್ತಾಡ್ತಾ ಬೀದಿ ಬೀದಿಗಳನ್ನೆಲ್ಲ ಅಲೆದಾಡಿ ಕೊನೆಗೆ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿದ. ಆ ರಾವಣನ ಅಂತಃಪುರದಲ್ಲಿ ರಾವಣನ ಪಕ್ಕದಲ್ಲಿ ಮಲಗಿರಬಹುದಾದ ಮಂಡೋದರಿಯನ್ನು ಕಂಡು, ಹಾ ಸೀತಾ ಮಾತಾ ಎಂತ ಕೆಲಸ ಮಾಡಿದೆಯಮ್ಮ, ಕೆಳಗುರುಳಿದ ಸೀತೆ ಎಂದು ಭ್ರಮಿಸಿದ ಮಂಡೋದರಿಯನ್ನ, ಇದು ಅಪರಾಧವಲ್ಲವೇ ಅಂತ ಕೇಳಿದಾಗ ಜ್ಞಾನಿಗಳೊಬ್ಬರು ಹೇಳ್ತಾರೆ, ಅಯ್ಯ ಮಾರುತಿ ಬ್ರಹ್ಮಚಾರಿ ಆದ್ದರಿಂದ ಅವನಿಗೆ ಯಾವ ಸ್ತ್ರೀಯರು ತಾಯಿಯರಂತೆ ಕಾಣುತ್ತಾರೆ, ಸದ್ಯಕ್ಕೆ ಮಾರುತಿಗೆ ಸೀತೆಗೆ ತಾಯಿಯಾಗಿರುವುದರಿಂದ ಯಾರನ್ನು ಕಂಡರೂ ಅವನು ತಾಯಿ ಎಂದು ಭ್ರಮಿಸುವುದು ಸಹಜವಾಗಿಯೇ ಇದೆ. ಮಾರುತಿ ಎದ್ದು ಆಕೆಯ ಪಾದಗಳನ್ನು ನೋಡಿದ, ಅಲ್ಲಿ ಕಾಕರೇಖೆ ಇತ್ತು, ನಗುತ್ತಾನೆ, ನಾನೆಂತ ಅವನು. ರಾಮದೇವ ಹೇಳಿದ್ದ ಸೀತೆಯ ಪಾದದಲ್ಲಿ ಪದ್ಮರೇಖೆ ಇದೆ ಅಂತ. ಪದುಮರೇಖೆಯೂ ಇಲ್ಲ

ಪಾದದಲ್ಲಿ ಪದ್ಮರೇಖೆ ಇಲ್ಲ, ನಡುನೆತ್ತಿಯಲ್ಲಿ ವಿಧವತ್ವ ಕಾಣ್ತಾ ಇದೆ. ಹಾಗಂದ ಮೇಲೆ ಸೀತೆ ಇವಳಲ್ಲ. ಸೀತೆಗೋಸ್ಕರವಾಗಿ ಏನು ಮಾಡಲಿ, ಒಂದು ಕೆಲಸ ಮಾಡ್ತೇನೆ, ಈ ಲಂಕಾಪಟ್ಟಣವನ್ನೆಲ್ಲ ಕಿತ್ಕೊಂಡು ಹೋಗಿ ರಾಮದೇವ್ರ ಮುಂದೆ ಇಟ್ಬಿಡ್ತೀನಿ, ಅವರೇ ಸೀತಾಮ್ಮನವ್ರು ಹುಡುಕೊಳ್ಳಿ ಅಂತ ತ್ರಿಕುಟಾಚಲಗಿರಿಗೆ ಬಾಲವನ್ನು ಸುತ್ತಿದ. ಅಶರೀರವಾಣಿ ಆಯಿತು, ಅಯ್ಯ ಅವಸರ ಪಡಬೇಡ, ಈ ಅನರ್ಥ ಕಾರ್ಯವನ್ನು ಮಾಡಬೇಡ, ಅಶೋಕವನಕ್ಕೆ ಹೋಗುವಲ್ಲಿ ಸೀತಾಮಾತೆಯ ಸಂದರ್ಶನ ನಿನಗಾಗತ್ತೆ. ಹಾಗಂದ ಕೂಡಲೇ ಮಾರುತಿ ರಾಮ ಅಂತ ಹಾರಿದ, ಶ್ರೀರಾಮ ಅಂತ ಹಾರಿ ಬಂದಿದ್ದಾನೆ. ಆ ಅಶೋಕವನ ದಡಿಯಲ್ಲಿ ರಕ್ಕಸರ ಸಮೂಹದಲ್ಲಿ ಸೀತಾಮಾತೆ ದುಃಖದಲ್ಲಿ ಕೂತಿದ್ದಾಳಂತೆ. ರಾಕ್ಷಸರೆಲ್ಲರೂ ಮಲಗಿರುವರು ಎಂಬುದು ತಿಳಿದಾಗ ತಾನು ಓರ್ವಳೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ರಾಮ ನೀನು ನನ್ನನ್ನು ಮರೆತೆಯ ತಂದೆ, ಬಾಳು ಬರಿದಾಯಿತು, ನೀನು ಕೈ ತೊರೆದ ಮೇಲೆ ಈ ಲೋಕವು ನನಗಿನ್ನು ಬೇಡ, ನೀನು ಬರುವೇ ಬರುವೇ ಎಂದು ಕಾದು ಕಾದು ಕಾದು ಬೇಸತ್ತ ನನಗೆ ನಿನ್ನ ಸಂದರ್ಶನವಿಲ್ಲದ ಮೇಲೆ ಈ ಜನ್ಮವಿನ್ನೇಕೆ ಸ್ವಾಮಿ ನನಗೆ, ಇದೋ ಇದೋ ಈಗಲೇ ನಾನು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ, ನನಗೆ ಬೇಡ ಈ ಜೀವನ ಎಂದು ಹೇಳಿ ತನ್ನ ಕುರುಳನ್ನು ಕೊರಳಿಗೆ ಉರುಳು ಹಾಕ್ತಿದ್ದಾಳೆ. ತಲೆಯ ಕೂದಲನ್ನ ಕಂಠಕ್ಕೆ ಬಿಗಿದು ಪ್ರಾಣ ಬಿಟ್ಟು ಬಿಡ್ತೇನೆ ಅಂತ ರಾಮ ರಾಮ ರಾಮ. ಮರದ ಮೇಲೆ ಕುಳಿತಿರುವ ಮಾರುತಿ ನೋಡ್ತಾನೆ, ಅಯ್ಯೋ ಅಯ್ಯೋ ನಾನೇನು ಮಾಡಲಿ, ಈಗ ನಾನೇನು ಮಾಡಲಿ ಅಮ್ಮ ಅಂತ ಎದುರಿಗೆ ಹೋಗಿ ನಿಲ್ಲಲೇ, ನನ್ನನ್ನು ಕಂಡ ಕೂಡಲೇ ಆ ಕಂಠದ ಬಿಗಿತವನ್ನು ಮತ್ತಷ್ಟು ಬಿಗಿತ ಮಾಡಿದರೆ, ಸುಮ್ಮನಿರಲೇ ಪ್ರಾಣವನ್ನು ಕಳ್ಕೊಂಡ್ರೆ, ಇಲ್ಲ ಇಲ್ಲ ಇಲ್ಲ ಈಗ ನಾನೇನಾದರೂ ಉಪಾಯ ಮಾಡಬೇಕು ಎಂದು ನವವ್ಯಾಕರಣ ಪಂಡಿತನಾಗಿರ್ತಕ್ಕಂಥ ಮಾರುತಿ ಒಂದು ಉಪಾಯವನ್ನು ಮಾಡಿದರಂತೆ. ಅದೇನು ಎಂದರೆ ತಾಯಿ ಕಂಠಕ್ಕೆ ಬಗೆಯುತ್ತಿದ್ದಾಗ ರಾಮಕುಶಲಿ ಭವ, ಸೀತಾಮ್ಮನವರಂದ್ರು ಯಾರು ಯಾರು, ರಾಮನ ಸಂದೇಶವನ್ನು ತಂದಿರೋರು ಯಾರು, ಅಹಂ ಶ್ರೀರಾಮ ಸಂದೇಶಿ ರಾಮಕುಶಲಿ ಭವ, ನಾನು ರಾಮನ ಕಡೆಯಿಂದ ಸಂದೇಶ ತಂದಿದ್ದೇನಮ್ಮ, ರಾಮಕ್ಷೇಮದಿಂದಿದ್ದಾನೆ. ಹಾಗನ್ನುವಾಗ ಯಾರು ಎಂದರೆ ಮರದಿಂದ ಮಾರುತಿಯು ಸಣ್ಣ ಕಪಿಯಂತೆ ಥಟ್ಟನೆ ದುಬುಕಿ ಕೈಗಳನ್ನು ಜೋಡಿಸಿ ತಾಯಿ

ಎದುರಿನಲ್ಲಿ ಮುದ್ದು ಕಂದನು ನಿಲ್ಲುವಂತೆ ನಿಂತ. ಸೀತಾಮಾತೆ ಕೇಳಿದ್ಲು, ಯಾರಪ್ಪ ನೀನು? ಅಮ್ಮ, ನನ್ನನ್ನ ಹನುಮಂತ ಅಂತ ಕರೀತಾರಮ್ಮ. ಈ ನಂಬುಕಸುರರಲ್ಲಿ ವಿನಯ ದಿಂ ವಿದ್ಯೆಯ

0: ಇನಮುಖ ಸುರರಲ್ಲಿ ವಿನಯದಿಂ ವಿದ್ಯೆಯನ್ನು ಕಲಿತೆ ಅಣುಮಹದಾಗಲು ಬಲ್ಲೆ ಹನುಮಂತ ಎಂದು ಕರೆವರೆ ತಾಯಿ ನನ್ನನ್ನ. ಹನುಮಂತ ಯಾರು ನೀನು? ಅಮ್ಮ ನಾನು ನಿನ್ನ ಸ್ವಾಮಿ ರಾಮನ ದೂತ. ನೀನು ರಾಮನ ದೂತನೇ? ಎಲ್ಲಿ ರಾಮನ ದೂತ ಎಂದರೆ ನನಗೆ ನಂಬಿಕೆ ಬರುವುದು ಹೇಗೆ? ಅಮ್ಮ ಇದು ರಾಮಾಯಣದ ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ಹೇಳಿ
1: ಸೀತಾಮಾತೆಯನ್ನು ವಿವಾಹ ಮಾಡಿಕೊಂಡು ಅಯೋಧ್ಯಾನಗರಿಗೆ ಬಂದು ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ಕಾಡಿಗೆ ಬಂದಾಗ ಮಾಯಾ ಜಿಂಕೆಯ ರೂಪವನ್ನು ಧರಿಸಿದ್ದ ಮಾರೀಚ ಮೋಸಗೊಳಿಸಬೇಕೆಂದು ಸುಳಿದಾಡಿದ್ದನ್ನ ಅರಿಯದೆ ಆ ಜಿಂಕೆಯನ್ನು ಕಂಡು ವ್ಯಾಮೋಹಿತಳಾದ ಸೀತಾಮಾತೆ ರಾಮನನ್ನ ಅದನ್ನು ತಂದುಕೊಡಲು ಕೇಳಿದ್ದು. ರಾಮ ಆ ಜಿಂಕೆಯನ್ನು ಹಿಂಬಾಲಿಸಿದ ಮೇಲೆ ದುರುಳ ರಾವಣನು ಸೀತೆಯನ್ನು ಅಪಹಾರ ಮಾಡಿದ ಕಥೆಯನ್ನೆಲ್ಲವನು ಹೇಳಿದ. ಸೀತಾಮ್ಮನವರು ಹೇಳಿದರು, ಇದೆಲ್ಲರಿಗೂ ಗೊತ್ತಿರೋ ಕಥೆ ಕಣೆಯ, ನೀ ನಿಜವಾಗಲೂ ರಾಮನ ಭಕ್ತರೇ ಎಂದರೆ ಎಲ್ಲಿ ರಾಮವರ್ಣನೆ ಏನು ಮಾಡು? ಹನುಮಂತ ಅಂದ, ರಾಮವರ್ಣನೆ ಅಮ್ಮ ಶ್ರೀರಾಮನ ಶುಭ ಲಕ್ಷಣಗಳನ್ನು ವರ್ಣಿಸಲು ಸಾವುತ್ರಿಕ ಶಾಸ್ತ್ರ ಕಳವಲ್ಲ, ಮರ್ಕಟ ನಾನೇನು ಬಲ್ಲೆನಮ್ಮ. ಜಗವಹಲಿಗೆಯ ಮಾಡಿ ಮೇರುಗಿರಿಯ ಲೇಖನೀಯ ಮಾಡಿ ಸಾಗರವ ಮಸಿಯ ಮಾಡಿ ಬರೆದರೂ ಅಳವಲ್ಲ ಶ್ರೀರಾಮನ ಗುಣಚರಿತ. ಈ ಪಾಮರನನ್ನು ಹೇಳುಂತಿರುವಿಯಲ್ಲಮ್ಮ, ಕೇಳು ತಾಯಿ, ರಾಮ ಎಂಥಾವನು ಎಂಬುದನ್ನು ಹೇಳುತ್ತಿದ್ದೇನೆ ಕೇಳು ಎಂಬುದಾಗಿ ರಾಮನ ಗುಣಚರಿತೆಯನ್ನು ಹೇಳುತ್ತಿದ್ದಾನೆ.
2: ರಾಮನೆಂಥ ಚೆಲುವನೆ ಅಮ್ಮಯ್ಯ, ಶ್ರೀರಾಮಂ ದಶರಥಾತ್ಮಜ ಪ್ರಮೇಯಂ ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ.
0: ಅಮ್ಮ

ನನ್ನ ರಾಮನ ರೂಪವನ್ನು ಎಷ್ಟೆಂದು ಕೊಂಡಾಡಲಮ್ಮ. ನೀಲಮೇಘ ಶ್ಯಾಮನು ನಿಸೀಮ ಗುಣಧಾಮನು ಕಾಂಚನಧರ ಸುತ್ರಾಮನು ವಿರಚಿತ ರಾಮನು ರವಿಕುಲ ಸೋಮನಮ್ಮ ಶ್ರೀರಾಮ. ರಾಮನ ಗುಣಚರಿತೆಯನ್ನು ಹಾಡುತ್ತಿದ್ದರೆ ಸೀತಾಮಾತೆಯು ಆನಂದ ಪರವಶಳಾಗಿ ಕೇಳಿ, ಮಾರುತಿ ನೀನು ರಾಮದೂತ ಎಂಬ ವಿಚಾರದಲ್ಲಿ ನನಗೀಗ ನಂಬಿಕೆ ಬರಲು ಆರಂಭವಾಗಿದೆ. ಎಲ್ಲಿ ನೀನು ವಿಶ್ವರೂಪವನ್ನು ಧಾರಣ ಮಾಡಬಲ್ಲೆ ಎಂದು ಹೇಳಿದೆಯಲ್ಲ, ಒಮ್ಮೆ ನಿನ್ನ ವಿಶ್ವರೂಪವನ್ನು ತೋರು ಎಂದಾಗ ಭಯದಿಂದ ಕರಗಳನ್ನು ಜೋಡಿಸಿ ತಾಯಿಯ ಎದುರಿನಲ್ಲಿ, ಮಾತಾ ನೀನು ಬಯಸಿದೆಯೇ ಆದ ಕಾರಣ ಇದ ನೋಡು ನಾನು ತೋರಬೇಕಾಗಿದೆ ಶ್ರೀರಾಮಂತ ನಿಂತರಂತೆ. ಆ ಭಯಂಕರವಾಗಿರಬಹುದಾದ ವಿಶ್ವರೂಪವನ್ನು ನೋಡಪ್ಪ, ಸಾಕು ಸಾಕು ನಾನು ನೋಡಲಾರೆ ಸಹಿಸಲಾರೆ, ನೀನು ಸಾವಧಾನ ಚಿತ್ತನಾಗು ನಿನ್ನ ನಿಜರೂಪಕ್ಕೆ ಬಾ ಎಂದು ಸೀತಾಮಾತೆಯು ಪ್ರಾರ್ಥಿಸಿದಾಗ ಮಾರುತಿಯು ಯಥಾವಿಧಿಯಾಗಿ ನಿಜವಾದ ರೂಪವನ್ನು ಧರಿಸಿ ಪುಟ್ಟ ಮಗುವಿನಂತೆ ತಾಯಿ ಎದುರಿನಲ್ಲಿ ನಿಂತಿದ್ದಾನೆ. ಮಾರುತಿ ರಾಮ ಇನ್ನೇನು ಹೇಳಿದನಪ್ಪ? ಆಗ ಮಾರುತಿ ಹೇಳಿದ, ಅಮ್ಮ ಏನೇ ಕಷ್ಟಗಳಿದ್ದರೂ ಸಹ ಜಾಗೃತಿಯಾಗಿ ಬಂದು ನಿನ್ನ ಬಂಧನವನ್ನು ಬಿಡಿಸುತ್ತೇನೆ ಎಂದು ರಾಮದೇವರು ಒಪ್ಪಿಕೊಂಡಿದ್ದಾರಮ್ಮ. ಸೀತಾಮಾತೆ ಕೇಳಿದ್ಲು, ಅಯ್ಯ ನನಗಾಗಿ ಹೇಳಿ ಕಳಿಸಿದ್ದು ಅಮ್ಮ ಮರತೆ, ಇದ ನೋಡು ನಿನಗಾಗಿ ನಾನು ರಾಮನ ಕಡೆಯವನು ಎಂದು ಗುರುತು ಹಚ್ಚುವುದಕ್ಕಾಗಿ ಕಳುಹಿಸಿರುವ ಮುದ್ರಿಕೆ ಎಂದು ಉಂಗುರವನ ಕೈಗೆ ಕೊಟ್ಟರಂತೆ. ಉಂಗುರವನ ಕಂಡ ಸೀತಾ ಕಣ್ಣಿಗೊತ್ಕೊಂಡು ಹೇಳ್ತಾಳೆ, ಉಂಗುರವೇ ನಿನಗಿರುವ ಯೋಗ್ಯತೆಯು ನನಗಿಲ್ಲದಾಯಿತಲ್ಲ, ರಾಮನ ಕೈ ಹಿಡಿದ ಮೊದಲುಗೊಂಡು ಬಹುಕಾಲದವರೆಗೂ ಇದ್ದ ನಾನು ಅವನ ನಗಲಿಗಾಗಲೇ 1 ವರ್ಷಗಳು ಕಳೆಯುತ್ತಿದೆ. ನೀನಾದರೂ ರಾಮನ ಬೆರಳನ್ನು ಸೇರಿದ ಮೊದಲುಗೊಂಡು ಇದುವರೆಗೂ ರಾಮನಲ್ಲಿಯೇ ಇದ್ದೀ ಎಂದರೆ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದಾಗಿದೆ. ಮಾರುತಿ ಏನಾಗಬೇಕು? ಅಮ್ಮ ನಿನ್ನನ್ನು ಕಂಡ ಗುರುತೇನಾದರೂ ಕೊಡಮ್ಮ, ತೆಗೆದುಕೋ ಎಂಬುದಾಗಿ ತನ್ನ ತಲೆಯಲ್ಲಿದ್ದ ಅಭಿಜ್ಞಾನ ಚೂಡಾರತ್ತವನ್ನು ತೆಗೆದಿದ್ದೆ ಸೀತಾಮಾತೆಯು ಮಾರುತಿಗೆ ದಯಪಾಲಿಸಿದರಂತೆ.

ಎಂದ. ಅಮ್ಮ ಅಮ್ಮ, ನಿನ್ನನ್ನು ನೋಡದೆ ಒಂದು ತೃಣಮಾತ್ರವಾದ ಆಹಾರವನ್ನಾಗಲಿ ಒಂದು ಉದ್ಧರಣೆ ತೀರ್ಥವಾಗಲಿ ಸ್ವೀಕರಿಸುವುದಿಲ್ಲ ಎಂದು ನಾನು ಪ್ರಮಾಣ ಮಾಡಿದ್ನಮ್ಮ. ನಿನ್ನನ್ನು ನೋಡಿದ ಕೂಡಲೇ ಹಸಿವು ಶುರುವಾಗಿದೆಯಮ್ಮ. ಅಮ್ಮ ಭಾಳ ಹಸಿವಾಗ್ತಾ ಇದೆಯಮ್ಮ. ನೀನು ಅನುಮತಿ ಕೊಟ್ಟರೆ ನಾನೊಂದು ಎರಡು ಮರ ನೋಡ್ಕೊಳ್ತೀನಿ. ಎರಡು ಮರ? ಹೌದಮ್ಮ, ನಮಗೊಂದು ಮರದಲ್ಲಿ ಕೂತ ಅಭ್ಯಾಸವೇ ಇಲ್ಲ. ಕೆಳಗೆ ಬಿದ್ದ ಹಣ್ಣಂತೂ ನಾವು ತಿನ್ನೋದೇ ಇಲ್ಲ. ನೀವು ಅಂದರೆ ಎಲ್ಲ ನೋಡ್ಕೊಂಬರ್ತೀನಿ. ಆಗ ಸೀತಾಮರಂದ್ರೆ ಅಪ್ಪ ರಾಕ್ಷಸರಿದ್ದಾರಲ್ಲೋ, ಅಮ್ಮ ಯಾರಿದ್ರು ನನ್ನನ್ನು ಏನು ಮಾಡೋಲ್ಲ, ನೀನು ಆಶೀರ್ವಾದ ಮಾಡು ಅಯ್ಯ. ಹಾಗಾದರೆ ಹೋಗು, ಜಯವಾಗಲಿ ಜಯವಾಗಲಿ ಎಂದ ಕೂಡಲೇ ಮಹಾನುಭಾವನಾದ ಮಾರುತಿ ಶ್ರೀರಾಮಂತ ಹಾರಿದ. ಹಾರಿ ಬನ್ನದೊಳಗೆ ಸೇರಿ ಅನಿತ

ಉಪವಾಸ ಮಾಡಿ ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದು ಒಂದೆರಡ ಎಳೆನೀರನ್ನು ಕಿತ್ತು ಒಂದಕ್ಕೊಂದಕ್ಕೆ ಹೊಡೆದು ದಳದಳನೆ ಸುರಿಯುವ ನೀರನ್ನು ಕುಡಿದು ಆ ಕೆಳಗಡೆ ಯಾರೋ ರಾಕ್ಷಸರು ತೂಗುಡಿಸ್ತಿದ್ರು. ಅವರ ತಲೆ ಮೇಲೆ ಧಪ್ಪಂತ ಹಾಕಿದ, ಅವರ ತಲೆಗೆತ್ತಿ ಏ ಉಷ್ ಅಂದರು. ಇನ್ನಾಲ್ಕು ಕಿತ್ತು ಹಾಕಿದ. ಆ ಕೂತಿದ್ದ ರಾಕ್ಷಸರು ಎದ್ರು, ಓಹೋ ಈ ಕಪಿಗಷ್ಟು ಸಕ್ಕು ಅಂತ ಒಂದು ಬಾಣವನ್ನು ಎಳೆದು ಹೊಡೆದರು. ಭರ್ರನೆ ಬಂದ ಬಾಣವನ್ನು ಮಾರುತಿ ಕೈಯಲ್ಲಿ ಹಿಡಿದು ಅದನ್ನು ತಿರುಗಿಸಿ ಹಾಗೆ ಎಸೆದ. ಬಿಲ್ಲಿನಿಂದಾಗ ಬಿಟ್ಟಾಗ ಎಷ್ಟು ವೇಗವೋ ಅದಕ್ಕೆ 10ರಷ್ಟು ವೇಗವಾಗಿ ಬಂದು ಆ ರಾಕ್ಷಸನ ಎದುರಲ್ಲಿ ಚರಕ್ಕನ್ನು ಸೇರ್ಕೊಂಡ್ಬಿಡ್ತು. ಅವನು ಅಂದ, ರಾಕ್ಷಸರೆಲ್ಲ ಸೇರ್ಕೊಂಡ್ರು, ಓಹೋ ಬನ್ರು ಬನ್ರಪ್ಪ ಕೋತಿ ಬರ್ತಾ ಇದೆ ಬನ್ರು ಹಿಡೀರಿ ಅದನ್ನ ಅಂತ. ಒಂದು 10,000 ಜನ ರಾಕ್ಷಸರು ಬಂದರು. ಮಾರುತಿಗೆ ಬಹು ಆನಂದವಾಯಿತು, ಸಿಕ್ಕಿತು ಈ ಅವಕಾಶ ಎಂದು ಶ್ರೀರಾಮಂತ ಮೇಲೆ ಹಾರಿದ. ಕೈಯಲ್ಲಿ ಕೆಲವರನ್ನು ಹಿಡಿದು ನೆಲಕ್ಕಲ್ಲೇ ಕುಟ್ಟಿದ, ಪಾದದಡೆಯಲ್ಲಿ ಸಿಕ್ಕಿದವರನ್ನು ಹಾಗೆ ಪಾದದಲ್ಲಿ ಬೆಟ್ಟಿದ, ಕೆಲವರನ್ನು ಬಾಲದಲ್ಲಿ ಕಟ್ಟಿ ನೆಲದಲ್ಲಿ ಕುಟ್ಟಿ ಎತ್ತು ಆಕಾಶಕ್ಕೆ ಎಸೆದ. ಅವರು ರಾತ್ರಿ ಹೋದವರು ಬೆಳಗ್ಗೆ ಲಂಕಾಪಟ್ಟಣಕ್ಕೆ ಬಂದರಂತೆ. ದಡ ದಡ ದಡ ದಡ ದಡ ಬಿದ್ದರು, ರಾವಣನ ದರ್ಬಾರಿಗೆ ನುಗ್ಗಿದರು. ಸ್ವಾಮಿ ಮಹಾಪ್ರಭು ಎಡಗೈನಲ್ಲಿ ನಮಸ್ಕಾರ ಮಾಡಿದ್ರು. ರಾವಣ ಕೇಳಿದ, ಛಿಪ್ ಪಾಪಿಗಳೇ ಏನಾಗಿದೆ ನಿಮಗೆ? ಸ್ವಾಮಿ ನಮ್ಮ ಅವಸ್ಥೆ ನೋಡಿ, ಏನೋ ಕಪಿ ಬಂದ

ಸ್ವಾಮಿ ಒಂದು ಕಪ್ಪಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಸ್ವಾಮಿ ನಮ್ಮ ಕಾಡಿಗೆ, ಕಾಡನ್ನೆಲ್ಲ ನಾಶ ಮಾಡಿಬಿಡ್ತು, ಅದನ್ನು ಹಿಡಿಬೇಕು ಅಂತ ಹೋದರೆ ನಮ್ಮವ್ರನ್ನೆಲ್ಲ ಬಹಳ ಜನಗಳನ್ನು ಕೊಂದಾಕ್ಬಿಡ್ತು ಸ್ವಾಮಿ. ರಾವಣೇಶ್ವರ ಹೇಳಿದ, ನಿಮಗೆ ನಾಚಿಕೆ ಆಗುವುದಿಲ್ಲವೇ ಒಂದು ಕಪಿಯನ್ನು ಹಿಡಿಯುವುದಕ್ಕೆ? ಆಗಲಿಲ್ಲ ಎಂದು ಹೇಳಲು, ಸ್ವಾಮಿ ಆಗುತ್ತೆ, ನಾಚಿಕೆ ಆಗ್ತಾ ಇದೆ ಸ್ವಾಮಿ, ಆ ಕಪಿಯನ್ನು ಹೇಗಾದರೂ ಹಿಡಿದು ಬಿಡ್ಬೋದು ಸ್ವಾಮಿ, ಅದರ ಬಾಲ ಹಿಡಿಯೋಕ್ಕಾಗಲ್ಲ, ಬಹಳ ತೊಂದರೆ ಕೊಡುತ್ತೆ ಸ್ವಾಮಿ. ಛೇಯ ವಿವೇಕಿಗಳೇ, ಇದೋ ಹೊರಟೆ ಅಂತ ಎದ್ದ. ಪಕ್ಕದಲ್ಲೇ ಇದ್ದಂಥ ಮಗ ಅಕ್ಷಯ್ ಕುಮಾರ ಹೇಳ್ತಿದ್ದಾನಪ್ಪ, ನಾನಿರುವಾಗ ಆ ಸಾಮಾನ್ಯವಾದ ಕಪಿಯನ್ನು ಹಿಡಿಯಲು ನೀನ್ಯಾಕೆ ಹೋಗಬೇಕು, ಇದು ಹೊರಟೆ ಎಂಬುದಾಗಿ ಅಕ್ಷಯ ಬಂದಿದ್ದಾನೆ. ಯಾವುದಾ ಕಪಿ? ಒಬ್ಬ ಸಿಪಾಯಿಂದ ನೋಡಿ ಸ್ವಾಮಿ, ಅದೇ ಇವನು ನಕ್ಕ. ಆ ಕಪಿಯೇ, ಇಷ್ಟೇ ಇಷ್ಟಿದೆಯಲ್ಲೋ ಸ್ವಾಮಿ, ಅದು ಅಷ್ಟೇ ಇರೋದು, ಅಷ್ಟಿದ್ದೇ ಇಷ್ಟಾಗಿದೆ, ಇನ್ನಷ್ಟಿದ್ರೆ ಎಷ್ಟಾಗ್ತಿತ್ತೋ ಏನು ಕಥೆಯೋ. ಅಕ್ಷಯ ಬಾಣವನ್ನು ಬಿಟ್ಟ, ಬಂದ ಬಾಣಗಳನ್ನೆಲ್ಲ ಮುರಿದು ಮಹಾನುಭಾವನಾದ ಮಾರುತಿ ಎದ್ದೋಡಿ ಬಂದು ತನ್ನ ಮುಷ್ಟಿಗಿಂದ ಅಕ್ಷಯನ ಎದೆಗೆ ಢಮ್ಮನೆ ಕುಂದಿದ. ಅಕ್ಷಯನು ರಕ್ತವನ್ನು ಕಾರಿ ಸತ್ತ. ವರ್ತಮಾನ ಮುಟ್ಟಿದೊಡನೆ ರಾವಣನು ಸಿಟ್ಟಿಗೆದ್ದ, ಅಕ್ಷಯನು ಮೃತನಾದನೆ. ಹಾಗಾದರೆ ನಾನಿನ್ನು ಸುಮ್ಮನಿರಲು ಸಾಧ್ಯವೇ ಇಲ್ಲ. ಪಕ್ಕದಲ್ಲಿದ್ದ ಮೇಘನಾದ, ಅಂದರೆ ಇಂದ್ರನನ್ನೇ ಜಯಿಸಿದ ಇಂದ್ರಜಿತು, ಅವನು ಹೇಳಿದ, ಅಪ್ಪ ನೀನೇನು ಭಯಪಡಬೇಡ, ಅವನಾರೋ ನೋಡಿ ಬರ್ತೇನೆ ಎಂಬುದಾಗಿ ಹೊರಟನಂತೆ. ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ. ದೂರದಿಂದ ನೋಡಿದ, ಇವನು ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ಅಂತ ಕೂತಿದ್ದ. ಈ ಕಪಿಯಿಂದಲೇ ನಮ್ಮ ವನವೆಲ್ಲ ಹಾಳಾಯಿತೆ, ನೋಡಿ ಏನು ಮಾಡ್ತೇನೆ ಎಂಬುದಾಗಿ ಕರದಲ್ಲಿ ಶರವನ್ನು ಪಿಡಿ

ಉಪಯೋಗವನ್ನು ಮಾಡುತ್ತಿದ್ದರೆ ಬಂದ ಅಸ್ತ್ರಗಳನ್ನೆಲ್ಲ ಮಾರುತಿ ಮುರಿದು ಹಾಕಿದ. ಕೊನೆಗೆ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ತೊಟ್ಟಾಗ ಮಾರುತಿ ನಗುತ್ತಾನೆ, ಬ್ರಹ್ಮಾಸ್ತ್ರ ತಾನೆ, ಅದನ್ನು ಮುರಿದು ಹಾಕ್ಬಿಡ್ತೇನೆ. ಬ್ರಹ್ಮದೇವ ಯಾರ ಕಣ್ಣಿಗೂ ಕಾಣದೆ ಸೂಕ್ಷ್ಮ ರೂಪದಲ್ಲಿ ಬಂದು ಹೇಳ್ತಾನಂತೆ, ಅಪ್ಪ ಮಾರುತಿ ನನ್ನ ಬಾಣಕ್ಕೆ ಸ್ವಲ್ಪ ಬೆಲೆ ಕೊಡಯ್ಯ, ನೀನು ಬಂದವನು ಹಾಗೆ ಹೋದರೆ ಚೆನ್ನಾಗಿರೋಲ್ಲ, ಈ ಊರನ್ನಾದರೂ ನೋಡ್ಕೊಂಡು ಹೋಗಯ್ಯ. ಕೂಡಲೇ ಮಾರುತಿ ಬ್ರಹ್ಮದೇವರ ಮಾತಿಗಾಗಿ ಶ್ರೀರಾಮ್ ಅಂತ ಮಲಗಿದ. ಕುಂಭಕರ್ಣನು ಸುತ್ತಾಡಬಹುದಾದ ಊರ ಬಂಡಿಯನ್ನು ತಂದು ಮಾರುತಿಯನ್ನು ಅದರಲ್ಲಿ ಮಲಗಿಸಿ ಲಂಕಾಪಟ್ಟಣಕ್ಕೆ ತಂದರಂತೆ. ಮಾರುತಿ ರಾವಣನ ದರ್ಬಾರಿಗೆ ಬಂದ. ಪಾಶದಿಂದ ಬಂಧಿತನಾಗಿದ್ದವನು ಆ ಬೆಳಗಾಗಿ ಬರುವುದರೊಳಗಾಗಿ ಪಾಶಗಳೆಲ್ಲ ಕಿತ್ತು ಹೋಗಿದೆ. ರಾವಣನ ಒಡ್ಡು ಒಲಗವನ್ನು ಕಣ್ಣರಳಿಸಿ ನೋಡಿದ. ಎತ್ತರವಾದ ಸಿಂಹಾಸನದ ಮೇಲೆ ರಾವಣ ಕೂತಿದ್ದ. ತನ್ನ ಕಾಲು ಅಡಿಯಲ್ಲೊಂದು ಪೀಠವಿತ್ತು, ಕಾಲುಪೀಠ. ಆ ಕಾಲುಪೀಠವನ್ನು ಒಂದು ಸಲ ಕಾಲಿನಲ್ಲಿ ಫಟ್ಟನೆ ಒದ್ದ. ಅದು ಹನುಮಂತನ ಹತ್ರ ಬಂದು ಬಿತ್ತು. ರಾವಣ ಹೇಳಿದ, ಕೂರದರ ಮೇಲೆ. ಹನುಮಂತ ನಗುತ್ತಾನೆ, ನೀನು ಒಂದು ಸಾಮಾನ್ಯ ದ್ವೀಪಕ್ಕೆ ರಾಜ, ನೀನು ಸಿಂಹಾಸನದ ಮೇಲೆ ಕೂತಿರೋದು. ಸರ್ವಲೋಕ ಕೊಡೆಯನಾಗಿರಬಹುದಾದ ಶ್ರೀರಾಮನ ದೂತನಾದ ನಾನು ನಿನ್ನ ಕಾಲುಪೀಠದ ಮೇಲೆ ಕೂತ್ಕೊಳ್ಳೋದೆ? ಸ್ವಂತ ಸಿಂಹಾಸನ ಇದೆ, ಸ್ವಂತ ಸಿಂಹಾಸನ ಎಲ್ಲೋ ಇದೆ, ನೋಡ್ಕೋರ್ತೇನೆ ಅಂತ ಶ್ರೀರಾಮಂದ. ಆ ಬಾಲ ಸುರುಳಿಸುತ್ತಲಾರಂಭಿಸಿತು. ಗರಗರ ಗರಗರ ಗರಗರ ಗರಗರ ಗರಗರ ಸುತ್ತಿ ಒಂದು ದೇವಸ್ಥಾನದ ಗೋಪುರದಂತಾಯಿತು. ಮೇಲೆ ಹಾರಿ ಶ್ರೀರಾಮ್ ಅಂತ ಕೂತ್ಕೊಂಡ. ರಾವಣ ತಲೆ ತಗ್ಗಿಸಿ ನೋಡುತ್ತಿದ್ದವನು ತನ್ನ 10 ತಲೆಗಳನ್ನು ಹಿಡ್ಕೊಂಡು ತಲೆ ಎತ್ತಿ ಮೇಲೆ ನೋಡುವಂತಾಯಿತು. ಈ ಮಾರುತಿ ಕೂತಿದ್ದ ಎತ್ತರ, ಯಾರು ನೀನು, ಯಾರು ನೀನು ಅಂದಾಗ ಮಾರುತಿ ಹೇಳಿದ, ನಾನೇ ರಾಮದೂತ. ಅಯ್ಯ ನೀನು ಯಾರು, ನೀನು ಯಾರು ಅಂದಾಗ ರಾವಣ ನಕ್ಕು ಹೇಳಿದ, ನಾನೇ. ಕಪಿಯೇ ನನ್ನನ್ನು ಯಾರು ಎಂದು ಕೇಳುತ್ತಿರುವಯ್ಯ? ಕೇಳು, ಪೌಲಸ್ತ್ಯ ವಂಶಕರ ಶಂಭುನಿ ಚಂದ್ರ ದಾನವೇಂದ್ರ ನಿರ್ಜರ ಮನೋಲ್ಲಾಸ ಗುಣ ಸಂದ್ರ ದಶಾನನ ವಶೀಕೃತ ಚತುರಾನನ ರಾವಣ. ಮಾರುತಿ ಮೆತ್ತ ಕೇಳಿದ, ರಾವಣ ಯಾವ ರಾವಣ? ರಾವಣ ಅಂದರೆ ಯಾವ ರಾವಣ ಅಂತೀಯ? ಎಷ್ಟು ಜನ ರಾವಣರು ನೋಡಿದ್ದೀಯೋ? ಮಾರುತಿ ಎಂದ, ಅಯ್ಯ ಒಬ್ಬ ರಾವಣ ಹರನಗಿರಿ

ಒಬ್ಬ ಕೈಲಾಸಗಿರಿ ಎತ್ತರಕ್ಕೆ ಹೋಗಿ 20 ತೋಳುಗಳನ್ನು ಬೆಟ್ಟಗೆತ್ತಲಿಕ್ಕಾಗದೇ ತತ್ತರಿಸಿದಾಗ ಶಿವನು ತನ್ನ ಹೆಬ್ಬೆರಳಿನಿಂದ ಆ ಗಿರಿಯನ್ನು ತುಳಿದರೆ ಆ ಬೆಟ್ಟದಡಿಯಲ್ಲಿ ಸಿಕ್ಕಿ ನರಳುತ್ತಿದ್ದನಂತೆ. ನಾರದರು ಬಂದು ಅವನನ್ನು ಬಿಡಿಸಿದರಂತೆ. ಆ ರಾವಣ ನೀನೇನ? ಒಮ್ಮೆ ಕಾರ್ತಿವೀರ್ಯಾರ್ಜುನ ಎಂಬುವನನ್ನು ಸೆರೆ ಹಿಡಿಯಬೇಕು ಎಂದು ಹೋಗಿದ್ದನಂತೆ ಒಬ್ಬ ರಾವಣ. ಆ ಕಾರ್ತಿವೀರ್ಯಾರ್ಜುನನಿಗೆ 1000 ಕೈಗಳು. ಅವನೊಂದು ದಿನ ಒಂದು ನದಿಯಲ್ಲಿ ತನ್ನ 500 ಕೈಗಳನ್ನು ಆ ನದಿಗೆ ಅಡ್ಡವಾಗಿ ಕಟ್ಟೆಯಂತೆ ಕಟ್ಟಿ ಮತ್ತೆ 500 ಕೈಗಳಲ್ಲಿ ತನ್ನ ಹೆಂಡತಿಯರ ಜೊತೆಯಲ್ಲಿ ಜಲಕ್ರೀಡೆಯನ್ನು ಆಡುತ್ತಾ ಕೊನೆಗೆ ಒಮ್ಮೆಗೆ ತನ್ನ 500 ಕೈಗಳನ್ನು ಮೇಲಕ್ಕೆತ್ತಿದಾಗ ನೀರು ಪ್ರವಾಹದಂತೆ ಕೊಚ್ಚಿ ಬರುತ್ತಿತ್ತಂತೆ. ಅದ್ಯಾರೋ ರಾವಣ ಎಂಬಾತ ಇವನನ್ನು ಸೆರೆ ಹಿಡಿಯಲು ಅದೇ ನದಿಯಲ್ಲಿ ನಡೆದು ಬರುತ್ತಿದ್ದ. ಈ ಕೊಚ್ಚಿ ಬಂದ ನೀರು ರಾವಣನನ್ನು ಬಹುದೂರಕ್ಕೆ ಕರೆದುಕೊಂಡು ಹೋಗಿಬಿಡ್ತಂತೆ. ಆ ಹೊಳೆಯಲ್ಲೇ ಕೊಚ್ಚಿ ಹೋಗಿದ್ದನಂತೆ. ಆ ರಾವಣ ನೀನೇನ? ನಮ್ಮಲ್ಲೊಬ್ಬ ವಾಲಿ ಅಂತಿದ್ದ. ಆತನ ಸೆರೆ ಹಿಡಿಯಲಿಕ್ಕೋಸ್ಕರವಾಗಿ ರಾವಣ ಒಬ್ಬ ಹೋಗಿದ್ದನಂತೆ. ಆನೇಕ ಮಾಡುವಾಗ ಅವನು ಬಾಲ ಹಿಡಿದನಂತೆ. ವಾಲಿಯು ಅವನನ್ನು ಅಲ್ಲಿಯೇ ಬಾಲದಲ್ಲಿ ಸುತ್ತಿ ಸಮುದ್ರದಲ್ಲಿ ಚೆನ್ನಾಗಿ ಅದ್ದಿ ಅಂಗದ ಎಂಬುವ ತನ್ನ ಮಗನ ತೊಟ್ಟಿಲಿಗೆ 10 ತಲೆಯ ಹುಳು ಅಂತ ಕಟ್ಟಿದ್ದನಂತೆ. ಆ ಅಂಗದ ಅನ್ನವನು ಎಡಗಾಲಿನಲ್ಲಿ ಒದ್ದಿತ್ತಿದ್ದಂತೆ. ಅವನು ನೀನೇನ? ರಾವಣನಿಗೆ ಸಿಟ್ಟು ಬಂತಲೇ, ಏನು ಮಾತನಾಡ್ತಿರುವೆ ಅಯ್ಯ? ಕೊನೆಯದೊಂದು ಮಾತಿದೆ. ಮಹಾನುಭಾವನಾದ ರಾಮನಿಲ್ಲದ ಸಮಯದಲ್ಲಿ ಕಳ್ಳನೊಬ್ಬ

ಸನ್ಯಾಸಿಯ ವೇಷವನ್ನು ಧರಿಸಿ ಬಂದು ಮಾತೆಯಾದ ಸೀತಾದೇವಿಯನ್ನು ಕದ್ದ. ಅಧಮ, ನೀಚ, ಚೋರ, ಪಾಪಿ ಆ ರಾವಣ ಒಬ್ಬ ಇದ್ದಾನ ನೀನೇನಾ? ರಾವಣನಿಗೆ ಸಹಿಸಲಾರದ ಸಿಟ್ಟು. ಸಾಮಾನ್ಯವಾಗಿ ಹೊಗಳ್ತಾ ಇದ್ದರೆ ಎಂಥವರು ಸುಮ್ಮನಿರ್ತಾರೆ, ಸ್ವಾಮಿ ನಿಮ್ಮನ್ನು ಬಹಳ ಜನ ಕೊಂಡಾಡ್ತಿದ್ರಂತೆ ಹೌದೇ, ಸನ್ಮಾನ ಮಾಡಿದ್ರಂತೆ ಹೌದೇ ಅಂದರೆ ಹ್ಞೂ ಅನ್ಬಹುದೇ, ವಿನಃ ಸ್ವಾಮಿ ನಿಮ್ಮನ್ನು ನೇರ ಹಿಡ್ಕೊಂಡು ಒದ್ರಂತೆ ಹೌದೇ ಅಂದರೆ ಹ್ಞೂ ಅಂತ ಯಾರೂ ಅನ್ಲಿಕ್ಕೆ ಸಿದ್ಧರಿಲ್ಲ. ಸಾಮಾನ್ಯವಾಗಿ ಸನ್ಮಾನಕ್ಕೆ ತಲೆ ತೂಗುತ್ತಾರೆ, ವಿನಃ ಅಪಮಾನ ಎಂದರೆ ಹಿಂದಿಯೇ. ರಾವಣನ ಈ ಸಹಿಸಲಾರದ ಅಪಮಾನದಿಂದ ಸೊಂಟದಲ್ಲಿದ್ದ ಖಡ್ಗವನ್ನು ಹಿರಿದ. ಎಲ್ಲರವೋ ಕಪಿ, ನೋಡು ನಿನ್ನೇನು ಮಾಡ್ತೇನೆ ಅಂತ ನುಗ್ಗಿದ. ನುಗ್ಗಿದಾಗ ಪಕ್ಕದಲ್ಲೇ ಇದ್ದಂಥ ಮಹಾನುಭಾವನಾದ ವಿಭೀಷಣ ಕೈಯನ್ನು ಹಿಡಿದ. ಅಣ್ಣ, ರಾಜದೂತರ ಮೇಲೆ ಕೈ ಮಾಡುವುದು ರಾಜಧರ್ಮವಲ್ಲ, ಎಲ್ಲವನ್ನು ಬಲ್ಲ, ನಿನಗಿದು ತಿಳಿಯದೇ ಇಲ್ಲ. ಹಾಗಾದರೆ ಈ ಕಪಿಗಂತೂ ತಕ್ಕ ಶಿಕ್ಷೆಯನ್ನು ಮಾಡಲೇಬೇಕು. ಯಾರಲ್ಲಿ ಏನು ಪಡೆ ಸ್ವಾಮಿ? ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಕಳಿಸಿ. ಮಾರುತಿ ನಕ್ಕ, ಹಚ್ಚಿ ಹಚ್ಚಿ, ನೀವು ಹಚ್ಚುತ್ತಾ ಇರೋದು ನನ್ನ ಬಾಲಕ್ಕಲ್ಲ, ನಿಮ್ಮ ಕುಲಕ್ಕೆ ಹಚ್ಚಿ. ಬೆಂಕಿಯನ್ನು ಹಚ್ಚುವಾಗ ಮಾರುತಿ ಕೈಯಲ್ಲಿ ಹಿಡ್ಕೊಂಡು ನಗುತ್ತಾನೆ. ಆಹಾ, ಇದು ಮೊದಲು ಈ ಬೆಂಕಿ ಜ್ವಾಲೆ ನಿನಗಿರಲಿ ಎಂದು ಧಗಧಗನೆ ಉರಿಯುವ ಈ ಬಾಲವನ್ನ ಒಮ್ಮೆ ರಾವಣನ ಮುಖಕ್ಕಿಟ್ಟ. ರಾವಣ 20 ಕೈಗಳಿಂದ ಮುಖ ಮುಚ್ಚಿಕೊಂಡ, ಕಾರಣ ಮೀಸೆ ಸುಟ್ಟು ಹೋಗುತ್ತೆ ಅಂತ. ಮಾರುತಿಯಲ್ಲಿಂದ ಹಾರಿದ. ಹಾರಿ ಮಾರುತಿಯು ಊರನ್ನೆಲ್ಲ ಸುತ್ತಾಡ್ತಾ ಬರ್ತಾ ಇದ್ದಾನಂತೆ. ಮಹಾನುಭಾವನಾದ ಮಾರುತಿಯು ಬೆಂಕಿಯನ್ನು ಹಚ್ಚಲು ಆರಂಭಿಸಿದ್ದಾನೆ. ರಾಮ ರಾಮ ಎಂಚೆಂಬನ

ಬಾಲವನ್ನು ಹಿಡಿದು ಲಂಕಾಪುರದಲ್ಲಿ ಎಲ್ಲೆಲ್ಲಿಯೂ ಬೆಂಕಿಯನ್ನು ಹಚ್ಚುತ್ತಾ ಬರುತ್ತಿದ್ದರೆ ಮಾರುತಿಯು ಬೆಂಕಿ ತೋರಿದ ಎಡೆಯಲ್ಲೆಲ್ಲ ಧಗ ಧಗ ಧಗ ಧಗ ಧಗ ಉರಿಯಲು ಆರಂಭಿಸಿತಂತೆ. ಆಶ್ಚರ್ಯ ಅಂದರೆ ಬೆಂಕಿ ಇಟ್ಕೊಳ್ಳೆ ಅಂಟ್ಕೊಂಡ್ಬಿಡ್ತಿತ್ತಲ್ಲ, ಹೇಗೆ ಅದು ಹೇಗೆ ಸಾಧ್ಯ ಅಂದಾಗ ಅದಕ್ಕೊಬ್ಬರು ಒಂದು ಆಶ್ಚರ್ಯವಾದಂಥ ಉತ್ತರ ಹೇಳ್ತಾರೆ. ಈ ಆಂಜನೇಯ ವಾಯುದೇವರ ಮಗ, ತಂದೆ ಮಕ್ಕಳಿಬ್ಬರು ಸೇರ್ಕೊಂಡ್ಬಿಟ್ರು. ಮಗ ಬೆಂಕಿ ಹಿಡಿಯೋದು, ಅಪ್ಪ ಗಾಳಿ ಬೀಸೋದು. ಮಗ ಬೆಂಕಿ ಹಿಡಿಯೋದು, ಅಪ್ಪ ಗಾಳಿ ಬೀಸೋದು. ಹೀಗಾಗಿ ಲಂಕಾಪುರವೆಲ್ಲವೂ ಧಗ ಧಗ ಧಗ ಧಗ ಧಗ ಧಗನೆ ಉರಿಯಲು ಆರಂಭಿಸಿತಂತೆ. ಇಡೀ ಲಂಕಾಪುರವನ್ನೆಲ್ಲವನ್ನು ಸುಟ್ಟಂಥ ಮಹಾನುಭಾವನಾದ ಮಾರುತಿ ತನ್ನ ಬಾಲವನ್ನು ತಂದು ಸಮುದ್ರದಲ್ಲಿ ಒದ್ದಿದ. ಯೋಚನೆಯನ್ನು ಮಾಡಿದ, ನಾನೆಂಥ ಕೆಲಸ ಮಾಡಿದೆ? ಮಾತೆಯಾದ ಸೀತಾದೇವಿ ಲಂಕೆಯಲ್ಲೇ ಇರುವಳಲ್ಲ, ನಾನಿದನ್ನು ಅರ್ಥ ಮಾಡಿಕೊಳ್ಳಿದೆ. ಇಡೀ ಲಂಕಾಪುರಕ್ಕೆ ಬೆಂಕಿ ನಿಟ್ಟನಲ್ಲ, ಮುಂದೇನು ಗತಿ ಎಂದು ಯೋಚಿಸುವಾಗ ಅಶರೀರವಾಣಿಯಾಗ್ತಾ ಇದೆಯಂತೆ. ಮಾರುತಿ ಭಯಪಡಬೇಡ, ಮಾತೆಯಾದ ಸೀತೆಗೆ ಯಾವ ವಿಧವಾದ ಚ್ಯುತಿಯೂ ಬರುವುದಿಲ್ಲ. ನೀನು ಮಾಡಿದ ಈ ಶುಭ ಕಾರ್ಯದಿಂದ ದೈವ ಸಹಾಯ ಎಷ್ಟಿದೆ ನಿನಗೆ ಎಂಬುದು ಅರ್ಥವಾಗುತ್ತಿದೆ. ಆದ್ದರಿಂದ ಹೋಗು, ನಿನಗಾಗಿ ಕಾದಿರಬಹುದಾದಂಥ ರಾಮದೇವರಿಗೆ ಉತ್ತರವನ್ನು ನೀಡಲು ಬೇಗ ನೀನು ಹೊರಡು ಎಂದಾಗ ಮಾರುತಿ ಆ ಲಂಕಾಪಟ್ಟಣ ಉರಿಯುತ್ತಿರುವುದನ್ನು ಕಂಡಿದ್ದೆ. ಹಾರಿದ ಗಗನ ಮಾರ್ಗದಲ್ಲಿ ಹಾರಿ

ಓಡೋಡಿ ಬಂದಿದ್ದಾನೆ ಮಾರುತಿ. ಇಲ್ಲಿ ಜಾಂಬುವಂತ, ಅಂಗದ, ನಳ, ನೀಳ, ಸುಷೀಣ ಇವರೆಲ್ಲರೂ ಹೋದ ಮಾರುತಿ ಬರಲೇ ಇಲ್ಲವಲ್ಲ, ಬರಲೇ ಇಲ್ಲವಲ್ಲ ಅನ್ನುವಾಗ ಇದು ನೋಡು, ಇದು ಬರ್ತಾ ಇದ್ದಾನಿಗಿತ್ತ ಎಂದರೆ ಗಗನ ಮಾರ್ಗದಲ್ಲಿ ರಾಮ್ ಅಂತ ಬಂದ. ಓಡಿ ಬಂದ ಮಾರುತಿಯು ಥಟ್ಟನೆ ಧುಮುಕಿದನಂತೆ. ಜಾಂಬುವಂತ ಓಡಿ ಬಂದು

ಮಾರುತಿಯ ಮುಖವನ್ನು ನೋಡಿದ ಕೂಡಲೇ ಸಂತೋಷ ಭರಿತರಾದರು. ತಪ್ಪಿಕೊಂಡು ಕೇಳಿದರು, ಮಾರುತಿ ಹೋದ ಕಾರಿಗೆ ಜೈವಾಯಿತೆ? ತಾತ, ನಿಮ್ಮ ಆಶೀರ್ವಾದದಿಂದ ಜೈವಾಯಿತು ತಾತ. ಕಂಡೆ ಮಾತೆ ಎನ್ನು ತಾತ, ಸೀತಾಮಾತೆಯನ್ನು ಕಂಡೆ ತಾತ, ರಾಮನನ್ನು ಕಂಡು ಧನ್ಯನಾಗಿದ್ದ ಈ ಜೀವನ, ಮಾತೆಯಾದ ಸೀತೆಯನ್ನು ಕಂಡೊಡನೆ ಪುನೀತವಾಗಿ ಹೋಯಿತು ತಾತ. ತಾತ, ಆ ಮರದಡಿಯಲ್ಲಿ ಕುಳಿತು ತಾಯಿ ಕಣ್ಣೀರು ಸುರಿಸುವುದನ್ನು ಕೇಳಿದರೆ ನನ್ನಿಂದ ಇರಲಾಗದು ತಾತ. ಈ ಶುಭವಾರ್ತೆಯನ್ನು ಮೊದಲು ರಾಮದೇವರಿಗೆ ತಿಳಿಸಬೇಕು ನೋಡಿ. ಏನು ಕಪಿಗಳು ಕುಡಿಯುತ್ತಾ ಕೇಕೆ ಹಾಕುತ್ತಾ ಸಂತೋಷದಿಂದ ಹಿಂತಿರುಗಿ ದಡ ದಡ ದಡನೆ ಬರುತ್ತಿದ್ದಾರೆ ಕಿಷ್ಕಿಂಧಾ ನಗರಕ್ಕೆ. ಬರುವಾಗ ಮಧ್ಯದಲ್ಲಿ ಅಲ್ಲೊಂದು ಮಧುವನ, ಅದು ಆ ದ್ರಾಕ್ಷಿಯ ತೋಟವನ್ನು ಸುಗ್ರೀವ ಬಹು ಪ್ರೀತಿಯಿಂದ ತಾನೇ ಸಾಕಿಕೊಂಡಿದ್ದ, ಬಹು ಎಚ್ಚರಿಕೆಯಿಂದ ನೋಡ್ಕೊಳ್ಳೋಕೊಬ್ಬ ನಿಟ್ಟಿದ್ದ ದದಿಮುಖ ಅಂತ. ಮಾರುತಿ ಅವನ ಕಡೆಯವರೆಲ್ಲ ನುಗ್ಗಿದರು, ಲೂಟಿಯನ್ನು ಮಾಡಿದರು. ಆ ದದಿಮುಖ ಬಂದ, ಏನು ನಿಮಗೆಲ್ಲ ಬುದ್ಧಿ ಇಲ್ವೋ? ಇದು ಮಹಾರಾಜರ ಕಡೆಯದು, ನಿಮಗೆಷ್ಟು ಅಹಂಕಾರ ಅಂತ ಬಂದರೆ ಅವನನ್ನು ಎತ್ತಿ ರಪ್ಪನೆ ಕುಕ್ಕಿದರು. ಅವನಂದ, ಸ್ವಲ್ಪ ತಾಳಿ, ಈ ವಿಚಾರ ಹೋಗಿ ಸುಗ್ರೀವರಾಜನಿಗೆ ಹೇಳಿ, ನಿಮಗೆ ಸರಿಯಾದ ಶಿಕ್ಷೆ ಮಾಡಿಸ್ತೇನೆ. ಸರಿಯಾದ ಶಿಕ್ಷೆ ಮಾಡಿಸ್ತೇನೆ ಅಂದರೆ ಇನ್ನೊಬ್ಬ ಅಂದಪ್ಪ, ನೀನಿಲ್ಲಿಂದ ಸುಗ್ರೀವರಾಜನ ಹತ್ರ ನಡ್ಕೊಂಡು ಅಷ್ಟು ದೂರ ಹೋಗೋದು ಕಷ್ಟವಾಗಬಹುದು, ಆದ್ದರಿಂದ ನಾನೇ ನಿನಗಲ್ಲಿ ಕಳಿಸಿಬಿಡ್ತೇನೆ ತಾಳು ಅಂತ ಅಲ್ಲಿಂದಲೇ ಎತ್ತಿ ಬಿಸಾಡಿದ. ಆ ದಧಿಮುಖ ಸ್ವಲ್ಪ ದೂರದಲ್ಲಿ ಬಂದರು, ಅಪ್ಪನೆ ಬಿದ್ದು ಸುಗ್ರೀವನ ಹತ್ರಕ್ಕೆ ಬಂದ. ಒಡೆಯ, ಎಲ್ಲ ಹಾಳು ಮಾಡಿಬಿಟ್ರು. ಏನು ಹಾಳು ಮಾಡಿದರು? ನೀನು ಬಹು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರ್ತಕ್ಕಂಥ ನಿನ್ನ ಮದುವೆನವೆಲ್ಲವೂ ಹಾಳಾಗೋಯ್ತು. ಹಾಳಾಗೋಯ್ತು ಅಂದರೆ ಯಾರು ಅಂತ ಎದ್ದ ಸುಗ್ರೀವ. ಯಾರಿಲ್ಲ, ಅದೇ ಜಾಂಬುವಂತ, ಅಂಗದ, ಆ ನಳ, ಹನುಮಂತ. ಹನುಮಂತ ಎಂದ ಕೂಡಲೇ ಈ ಸುಗ್ರೀವ ಅಂದ, ಏನು ಏನಂದೆ ಏನಂದೆ? ಯಾರಿದ್ರು? ಹನುಮಂತ. ವನವನ್ನು ಲೂಟಿ ಮಾಡಿದ್ನೆ ಮಾಡ್ದ, ಅವನು ದ್ರಾಕ್ಷಿ ಹಣ್ಣು ತಿಂದದ್ದನ್ನು ನೀನು ನೋಡಿದ್ಯಾ? ನೋಡಿದೆ, ಬಹಳ ಸಂತೋಷವಾಯಿತು ಅಂದ. ಇವನು ನೋಡಿದೆ, ಇದೇನು ಸ್ವಾಮಿ ಅನ್ಯಾಯ, ನಿಮ್ಮ ತೋಟ ಎಲ್ಲ ಹಾಳು ಮಾಡ್ದ ಅಂದರೆ ಸಂತೋಷವಾಯಿತು ಅಂತಿರಲ್ಲ, ಕಾರಣವೇನು? ಆಗ ರಾಮದೇವರು ಕೇಳ್ತಾರೆ, ಸುಗ್ರೀವ ಏನು ಈ ಮಾತಿನ ಅರ್ಥ? ಸ್ವಾಮಿ, ನನ್ನ ತೋಟ ಹೋದರೆ ಹೋಯಿತು, ನಿನ್ನ ಕೆಲಸವಾಯಿತು. ಏನೇ ಹಾಗಂದರೆ, ರಾಮದೇವ ಹನುಮಂತ ಇಲ್ಲಿಂದ ಹೋಗುವಾಗ ಒಂದು ಪ್ರಮಾಣ ಮಾಡಿದ್ದ, ನೆನಪಿದೆಯೇ? ಮಾತಾ ಸೀತೆಯನ್ನು ಕಂಡಲ್ಲದೆ ಒಂದು ತೃಣ ಮಾತ್ರವಾದ ಹಣ್ಣನ್ನು ತಿನ್ನುವುದಿಲ್ಲ, ಒಂದು ಉದ್ಧರಣೆ ಜಲವನ್ನು ಪಾನ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದ, ನಿನಗೆ ನೆನಪಿದೆಯೇ ನನ್ನೊಡೆಯ? ಇದೇ ಕಡೆಯ, ಈಗ ಅವನು ತೋಟವನ್ನೇ ಲೂಟಿ ಮಾಡುತ್ತಿದ್ದಾನೆ ಅಂದರೆ ಅಲ್ಲಿಗೆ ಸೀತಾಮಾತೆಯನ್ನು ನೋಡಿ ಬಂದಿದ್ದಾನೆ ಅಂತ ಅರ್ಥವಾಯ್ತಲ್ವೇ? ಹೌದಯ್ಯ, ಆದ್ದರಿಂದ ನನ್ನ ತೋಟ ಹೋದರೂ ಚಿಂತೆ ಇಲ್ಲ, ಸೀತಾಮಾತೆ ಸುದ್ದಿ ಸಿಕ್ತು, ಬರಲಿ. ಅವನು ರಾಮನನ್ನು ದೂರದಿಂದ ನೋಡಿದ ಕೂಡಲೇ ಮಾರುತಿ ಹೇಳಿದ,

ಶ್ರೀರಾಮ ಶ್ರೀರಾಮ ಶ್ರೀರಾಮ ಧನ್ಯನಾದೇ ದೇವ ರಾಮ ಅಂತ ಓಡಿ ಬಂದು ತಬ್ಬಿಕೊಂಡ. ತಬ್ಬಿಕೊಂಡಾಗ ರಾಮದೇವರು ನೋಡಿದರಂತೆ, ಮಾರುತಿ ಏನಾಯ್ತಪ್ಪ? ಸ್ವಾಮಿ, ಮಾತೆಯಾದ ಸೀತೆಯನ್ನು ಕಂಡೆ. ರಾಮದೇವರು ಹನುಮಂತನ ಮುಖವನ್ನೇ ನೋಡುತ್ತಿದ್ದಾರೆ. ಕಂಡೆಯಾ ಸೀತೆಯನ್ನು? ಕಂಡೆ ಸ್ವಾಮಿ, ಕಂಡೆ. ಏನಂದಳೋ, ಇನ್ನೊಂದು ಮಾಸದ ಅವಧಿಯೊಳಗಾಗಿ ನೀನು ಬಂದು ಆ ತಾಯಿಯ ಸೆರೆಯನ್ನು ಬಿಡಿಸಲಿಲ್ಲ ಎಂದರೆ ತಾಯಿ ಉಳಿಯುವಂತಿಲ್ಲ ಸ್ವಾಮಿ, ಉಳಿಯುವಂತಿಲ್ಲ. ಆಗ ರಾಮದೇವರು ಹನುಮಂತನ ಭುಜವಿಡಿದು ಎಬ್ಬಿಸಿ ಹೇಳುತ್ತಿದ್ದಾರೆ, ಅಯ್ಯ ಮಾರುತಿ, ನೀನು ಸಾಮಾನ್ಯನಲ್ಲ. ನಿನ್ನನ್ನು ನಾನು ಎಷ್ಟು ಕೊಂಡಾಡಲಿ? ಹನುಮ ಕೇಳಲು ನಿನ್ನ ಪೊಲ್ವ ಭಕುತರು ವನಜ ಭವಾಂಡವ ನರಸಿದೊಡಿಲ್ಲ. ಇನಯದಿಂ ದಶರಥಕ್ಷ್ಮಾಪಾಲಂಗೆ ನಾವು ನಾಲ್ವರೇ ಸುತರು. ಇಂದಿನ ಆರಭ್ಯ ನಿನ್ನನ್ನು ಐದನೆಯವನೆಂದು ಭಾವಿಪೆನು. ದಾಸ ನೀನಲ್ಲವೋ ಎಂಬನುಜ ನೀನು, ಘಾಸಿಪಟ್ಟೆಯೋ ಕಂದ, ಇತ್ತವಾ ಲೇಸಾದ ಬ್ರಹ್ಮ ಪದವಿಯನ್ನು ನಿನಗೀವೆ ಎಂಬುದಾಗಿ ಬಾಚ.

ಆ ಮಾರುತಿಯನ್ನು ತಬ್ಬಿಕೊಂಡಿದ್ದೆ. ಆ ಅಭಿಜ್ಞಾನ ಚೂಡಾರತ್ನವನ್ನು ಕೊಟ್ಟದ್ದನ್ನು ನೋಡಿ ಸಂತೋಷ ಪಡುತ್ತಾ ಸುಗ್ರೀವನ ಕಡೆಗೆ ತಿರುಗಿ ತನ್ನ ಸಮಸ್ತ ಸೈನ್ಯವೂ ಕೂಡ ಲಂಕಾಪಟ್ಟಣದ ಕಡೆಗೆ ನಡೆಯಲಿ ಎಂಬುದಾಗಿ ತಾನು ಆಜ್ಞೆಯನ್ನು ಮಾಡಿದ್ದಾನೆ. ಆಗ ರಾಮದೇವರು ಸಮಸ್ತ ಸೈನ್ಯವು ಲಂಕಾಪಟ್ಟಣದ ಕಡೆಗೆ ಹೋಗಿ ಮಹಾನುಭಾವನಾಗಿರ್ತಕ್ಕಂಥ ರಾಮದೇವರು ಆ ಲಂಕಾಪುರದಲ್ಲಿ ರಾವಣಾದಿಗಳನ್ನು ಸಂಹಾರವನ್ನು ಮಾಡಿ ಪುಷ್ಪಕ ವಿಮಾನವನ್ನು ಏರುತ್ತಾ ನೇರವಾಗಿ ಹಿಂತಿರುಗಿ ಬಂದು ಅಯೋಧ್ಯಾ ನಗರದಲ್ಲಿ ಸಮಸ್ತರಿಂದೊಡಗೂಡಿ ತಾವು ಪಟ್ಟಾಭಿಷಿಕ್ತರಾಗಿದ್ದಾರೆ ಎಂಬಾಗ ಮಹಾನುಭಾವನಾದಂಥ ಮಾರುತಿ ಶ್ರೀರಾಮನ ಕರುಣಾ ವಿಶೇಷದಿಂದ ತಾನು ಅದ್ಭುತವಾದ ಲೀಲೆಯನ್ನು ತೋರಿದ ಎಂಬತಕ್ಕಂಥ ಈ ಮಾರುತಿ ವಿಜಯವನ್ನು ಕೇಳುವ ಕಥೆಯನ್ನು ಪಠನ ಮಾಡದವರಿಗೆ ಸಮಸ್ತರಿಗೂ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ ಎಂಬುದಾಗಿ ಹೇಳುತ್ತಾ ರಘುವೀರ ಸಮರ್ಥನಾದ ಶ್ರೀರಾಮದೇವರನ್ನು ಕುರಿತು ಮಂಗಳವನ್ನು ಪಾಡೋಣ. ಮಂಗಳ

0: ಇದುವರೆಗೆ ಕಥಾ ಕಾಲಕ್ಷೇಪ ಮಾರುತಿ ವಿಜಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ಕೆಎಸ್ಒಯು ಮುಕ್ತವಾಣಿ.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
4: ಕೆಎಸ್ಒಯು ಮುಕ್ತವಾಣಿ.
3: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
4: ಕೆಎಸ್ಒಯು ಮುಕ್ತವಾಣಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 5:00. ನಾನು ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ 40 ವಯಸ್ಸಿನ ಒಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯದ ಆರೋಗ್ಯ ತಪಾಸಣೆಗಳು. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಪ್ರಸ್ತುತಿ ಕೀರ್ತನಾ ವಿ. ಕೇಳುಗರೆ, ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821.
5: ಕೇಳುಗರಿಗೆಲ್ಲ ನಮಸ್ಕಾರ. ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್ ಅವರು ನಮ್ಮ ಜೊತೆ. 40 ಆದಮೇಲೆ ನಾವು ಯಾವುದೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ ಅನ್ನೋ ವಿಷಯವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ನಮಸ್ಕಾರ.
5: ಸರ್, ಈಗ ನಾವು ಮುಂಚೆ ಟೈಮ್ ನೋಡೋದಾದರೆ, ಈಗ ರೀಸೆಂಟ್ ಟೈಮ್ಸ್ ನೋಡೋದಾದರೆ, ಒಂದು ಮೇಜರ್ ಡಿಫ್ರೆನ್ಸ್ ಅಂತಲೇ ನಾವು ಅಬ್ಸರ್ವ್ ಮಾಡ್ತಾ ಬಂದಿದ್ದೀವಿ. ಮುಂಚೆ ಎಲ್ಲ ಈಗ ರಿಟೈರ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ. ಈಗ ಒಂದು 25-30 ಮ್ಯಾಕ್ಸಿಮಮ್ 40 ತುಂಬ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳ್ತೀರಾ ಸರ್?
6: ಈಗಿನ ಕಾಲದವ್ರಿಗೆ ನಾವು ನೋಡ್ತೀವಿ, ಮುಂಚೆಗಿಂತ ಆಲ್ಮೋಸ್ಟು 20-25 ಮುಂಚೆ ಹಾರ್ಟ್ ಪ್ರಾಬ್ಲಮ್ ಶುರು ಆಗ್ತಾ ಇದೆ. ಅದು ಮೇನ್ಲಿ ಯಾಕೆ ಅಂದರೆ, ಈಗಿನ ಕಾಲದ ಲೈಫ್ ಸ್ಟೈಲ್ ಆಗಲಿ, ಅವ್ರಿಗಿರೋ ಸ್ಟ್ರೆಸ್ ಆಗಲಿ, ಆಮೇಲೆ ಅವರು ಊಟ ಮಾಡೋದಾಗಲಿ, ಎಕ್ಸಸೈಸ್ ಕಮ್ಮಿ ಇರ್ಬೋದು,

0: ಒಬೆಸಿಟಿ ಅನ್ನೋ ಅಥವಾ ತೂಕ ತುಂಬ ಜಾಸ್ತಿ ಆಗ್ತಿದೆ ಜನಕ್ಕೆ. ಸೊ ಒಬೆಸಿಟಿಯಿಂದ ಬೇರೆ ಕಾಯಿಲೆಗಳು ಜೊತೆಗೆ ಶುರು ಆಗುತ್ತೆ, ಅದರಿಂದ ಓವರಾಲ್ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ.
1: ಓಕೆ ಸರ್, ಈಗ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಯಾವುದೆಲ್ಲ ಸಿಂಪ್ಟಮ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಅಂದರೆ, ಈಗ ಒಬ್ಬ ಮನುಷ್ಯನಿಗೆ ಈ ಸಿಂಪ್ಟಮ್ಸ್ ಬಂದರೆ ಇದು ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ಹೇಳಲಿಕ್ಕೆ ಯಾವ ಲಕ್ಷಣಗಳು ಅಂತ ಹೇಳ್ತೀರಾ?
0: ಇವಾಗ ತುಂಬ ಜನ ಅನ್ಕೋತಾರೆ ಎದೆಯಲ್ಲಿ, ಲೆಫ್ಟ್ ಸೈಡಲ್ಲಿ, ಯಾಕೆಂದರೆ ಹಾರ್ಟು ಎಡಗಡೆ ಇರುತ್ತೆ, ಎಡಗಡೆ ಭಾಗದಲ್ಲಿ ನೋವು ಬಂದರೆ ಹಾರ್ಟ್ ಅಟ್ಯಾಕ್ ಅಂತ. ಆದರೆ 90% ಹಾರ್ಟ್ ಅಟ್ಯಾಕು ಲೆಫ್ಟ್ ಸೈಡಿಗೆ ನೋವು ಬರಲ್ಲ, ಅದು ನೋವು ಬರೋದು ಸೆಂಟರಲ್ಲಿ ಮಧ್ಯಭಾಗದಲ್ಲೇ ನೋವು ಬರುತ್ತೆ. ಕೆಲವ್ರಿಗೆ ನೋವು ಬರಲ್ಲ, ಬರೀ ಒಂಥರ ಭಾರ ಆಗುತ್ತೆ ಅಥವಾ ಎದೆ ಉರಿ ಬರುತ್ತೆ. ಆ ಥರ ತುಂಬ ಜನ ಆ ಥರ ಆದಾಗ ಬರೀ ಏನೋ ಅಜೀರ್ಣ ಇರ್ಬೋದು ಅಥವಾ ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡು ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು.
1: ಓಕೆ ಸರ್, ಇವಾಗ ಏನಾದರೂ ಒಂದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ, ಯಾವುದೇ ಒಂದು ಕಾರ್ಪೊರೇಟ್ ಆಫೀಸ್ ಆಗಿರಬಹುದು ಅಥವಾ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಬೇಕು ಅನ್ನೋಂಥವ್ರನ್ನ ನಾವು ನೋಡಿದ್ರು ಕೂಡ ಕಂಪಲ್ಸರಿ ಇಯರ್ಲಿ ಒನ್ಸ್ ಒಂದು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು ಅಂತ ಎಲ್ಲರೂ ಅಡ್ವೈಸ್ ಮಾಡ್ತಾರೆ. ಆ ಮೆಡಿಕಲ್ ಚೆಕಪ್ನಲ್ಲಿ ಹಾರ್ಟ್ ರಿಲೇಟೆಡ್ ಟೆಸ್ಟ್ಗಳೇ ಜಾಸ್ತಿ ಇರುತ್ತೆ. ಸೊ ಯಾವುದೆಲ್ಲ ಟೆಸ್ಟ್ಗಳು ಈ 30-40 ಆಸುಪಾಸಲ್ಲಿ ಇರೋಂಥವ್ರು ಹಾರ್ಟ್ ರಿಲೇಟೆಡ್ ಟೆಸ್ಟ್ನ ಮಾಡಿಸ್ಬೇಕು ಅಂತಾದಲ್ಲಿ ಯಾವ ಟೆಸ್ಟ್ನ ಮಾಡಿಸ್ಬೇಕಾಗತ್ತೆ ಸರ್?
0: ಇವಾಗ ಹಾರ್ಟ್ಗೆ ಬೇಸಿಕ್ 3 ಟೆಸ್ಟ್ ಬರುತ್ತೆ, ಒಂದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮು, ಒಂದು ಎಕೋಕಾರ್ಡಿಯೋಗ್ರಾಮು ಅದು ಅಲ್ಟ್ರಾಸೌಂಡ್ ಥರ ಟೆಸ್ಟ್, ಅದು ಮೂರನೇದು ಟ್ರೆಡ್ಮಿಲ್ ಟೆಸ್ಟು. ಮೂರು ಬೇರೆ ಬೇರೆ ಮಾಹಿತಿ ಕೊಡುತ್ತೆ ನಮಗೆ. ಹಾರ್ಟ್ ಅಟ್ಯಾಕ್ ಶುರುವಾದಾಗ ಅಥವಾ ಎದೆ ನೋವು ಇದ್ದಾಗ ಅಥವಾ ಕೆಲವ್ರಿಗೆ ಎದೆ ನೋವು ಅಂತ ಬರ್ತಾರೆ, ಎದೆ ಉರಿ ಅಂತ ಬರ್ತಾರೆ, ಅವ್ರಿಗೆ ಫಸ್ಟ್ ಪರೀಕ್ಷೆ ಮಾಡೋದು ಯಾವಾಗಲೂ ECG ಅಂತಾರೆ. ತುಂಬ ಜನ ರುಟೀನ್ ಹೆಲ್ತ್ ಚೆಕಪ್ಪಲ್ಲಿ ನೀವು ಹೇಳ್ದಂಗೆ ಆ್ಯನ್ಯುವಲ್ ಚೆಕಪ್ ಮಾಡಿಸ್ತಾರೆ, ವರ್ಷಕ್ಕೊಂದ್ಸಲ ಹೆಲ್ತ್ ಚೆಕಪ್ ಮಾಡಿಸ್ತಾರೆ. ಅದರಲ್ಲಿ ECG ಮಾಡಿದಾಗ ಬೇಸ್ಲೈನ್ ECG ಅವ್ರ ದೇಹಕ್ಕೆ ಅಥವಾ ಅವ್ರ ಬಾಡಿಗೆ ನಾರ್ಮಲ್ ECG ಏನಿರುತ್ತೆ ಅದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಆಮೇಲೆ ಅವ್ರಿಗೆ ಯಾವಾಗಲಾರು ಏನಾದರೂ ಎದೆನೋ ಬಂದಾಗ ಆ ECG ಕಂಪೇರ್ ಮಾಡಿದ್ರೆ ಹೊಸ ಚೇಂಜಸ್ ಏನಾದರೂ ಇದೆಯಾ, ಹಾರ್ಟ್ ಅಟ್ಯಾಕ್ ಇವ್ರಿಗೆ ಆಗೋಕ್ಕೆ ಶುರು ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಬೇಸ್ ಲೈನ್ ಒಂದು ECG 30 ವರ್ಷ ಆದಮೇಲೆ ಎಲ್ಲರಿಗೂ ಒಂದು ಮಾಡಿಸ್ಬೇಕು. ಎರಡನೇದು ಎಕೋಕಾರ್ಡಿಯೋಗ್ರಾಮ್ ಅನ್ನೋದು ಅಲ್ಟ್ರಾಸೌಂಡ್ ಥರ ಟೆಸ್ಟ್, ಅದು ಅದರಲ್ಲಿ ಹಾರ್ಟು ಪಂಪಿಂಗ್ ಫಂಕ್ಷನ್ ಹೇಗಿದೆ, ಆಮೇಲೆ 4 ವಾಲ್ವ್ಸ್ ಇರುತ್ತೆ ಹಾರ್ಟಲ್ಲಿ ಕವಾಟಗಳು, ಅದು ಹೇಗೆ ಕೆಲಸ ಮಾಡ್ತಿದೆ, ಅದರಲ್ಲಿ ಏನಾದ್ರು ಅದಕ್ಕೆ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಥವಾ ಅದಕ್ಕೆ ಏನಾದ್ರು ವಾಲ್ವ್ ಲೀಕೇಜ್ ಇದೆಯಾ, ಆ ಥರ ಏನಾದ್ರು ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಶುರುವಾದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದರೆ ಮುಂಚೆ ಅದು ಹಾರ್ಟಿಂದು ಲೆಫ್ಟ್ ವೆಂಟಿಕಲ್ ಭಾಗದಲ್ಲಿ ಪಂಪಿಂಗ್ ಫಂಕ್ಷನ್ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಅದು ಅದರಲ್ಲಿ ಗೊತ್ತಾಗುತ್ತೆ ಎಕೋಕಾರ್ಡಿಯೋಗ್ರಾಮಲ್ಲಿ. ಸೊ ಎಕೋಕಾರ್ಡಿಯೋಗ್ರಾಮ್ ನಾರ್ಮಲ್ ಇದ್ದರೆ ಜನರಲ್ಲಿ ಸದ್ಯಕ್ಕೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಹೇಳ್ದಂಗೆ ಆವಾಗ ಎದೆ ನೋವು ಅಥವಾ ಎದೆ ಉರಿ ಅಂತ ಬಂದಾಗ ECG ಜೊತೆ ಎಕೋಕಾರ್ಡಿಯೋಗ್ರಾಮ್ ಮಾಡ್ತೀವಿ, ಅದ್ರ ಜೊತೆ ಒಂದು ಟ್ರೋಪೋನಿನ್ ಟೆಸ್ಟ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆ 3 ಟೆಸ್ಟಲ್ಲಿ ಯಾವ ಥರ ಒಂದು ಅಬ್ನಾರ್ಮಲ್ ಬಂದ್ರೂ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ ಅಂತ ಅರ್ಥ.
1: ಓಕೆ,
0: ಯಾರಿಗೆ ಇದೆಲ್ಲ ಏನೋ ಇಲ್ದಿರಾ ಸುಮ್ಮನೆ ರುಟೀನ್ ಚೆಕಪ್ಗೆ ಬಂದಾಗ ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ, ಅದಕ್ಕೆ ಸ್ಟ್ರೆಸ್ ಟೆಸ್ಟ್ ಅಂತಲೂ ಅಂತಾರೆ. ಅದಕ್ಕೆ ಏನಂದರೆ ಅದರಲ್ಲಿ ಫಿಸಿಕಲ್ ಸ್ಟ್ರೆಸ್ ಮಾಡ್ತೀವಿ ಹಾರ್ಟ್ಗೆ, ಬೆಲ್ಟ್ ಮೇಲೆ ನಡೆಸಿ ECG ಲೀಡ್ಸ್ನ ಎದೆ ಕಟ್ಟಿ ಬೆಲ್ಟ್ ಮೇಲೆ ನಡೆಸ್ತೀವಿ, ಅದು 3 ನಿಮಿಷಕ್ಕೊಂದ್ಸಲ ಅದು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರ ಫಿಸಿಕಲ್ ಕೆಪ್ಯಾಸಿಟಿ ಎಷ್ಟಿದೆ, ಆಮೇಲೆ ಎಷ್ಟು ಹಾರ್ಟಿಗೆ ಸ್ಟ್ರೆಸ್ ಮಾಡಿದಾಗ ECG-ನಲ್ಲಿ ಏನಾದರೂ ವೇರಿಯೇಷನ್ ಬರುತ್ತಾ ನೋಡ್ತೀವಿ. ಯೂಶಲಿ 3 ಸ್ಟೇಜು, 3 ನಿಮಿಷದ 3 ಸ್ಟೇಜ್ ಕಂಪ್ಲೀಟ್ ಮಾಡಿದ್ರೆ, 9 ನಿಮಿಷ ಕಂಪ್ಲೀಟ್ ಮಾಡಿ ಅವ್ರಿಗೇನು ಎದೆನೋ ಬರಲಿಲ್ಲ, ಉಸಾಡೋಕ್ಕೆ ತೊಂದರೆ ಬರಲಿಲ್ಲ, ಎದೆ ಬಡ್ತಾ ಬರಲಿಲ್ಲ, ಸುಸ್ತಾಗಲಿಲ್ಲ, ಆಮೇಲೆ ECG-ನಲ್ಲಿ ಏನೋ ವೇರಿಯೇಷನ್ ಬರಲಿಲ್ಲ ಅಂದರೆ ಜನರಲಿ ಹಾರ್ಟ್ ಪ್ರಾಬ್ಲಮು ಇವ್ರಿಗಿನ್ನ ಶುರು ಆಗಿಲ್ಲ ಅಂತ ಹೇಳ್ಬೋದು. ಸೊ ಈ ಥರ ಪರೀಕ್ಷೆ ಅವ್ರಿಗೆ ಸ್ಪೆಷಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಯಾರಿಗೆ ಬರ್ಬೋದು ಅಂತ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂತೀವಿ. ಇವಾಗ ಶುಗರ್ ಆಗಲಿ ಅಥವಾ BP ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅಥವಾ ಒಬೆಸಿಟಿ ಇದ್ದರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಇದು 5 ಮೇಜರ್ ರಿಸ್ಕ್ ಫ್ಯಾಕ್ಟರ್ಸು. ಇದರಲ್ಲಿ ಯಾವುದಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅವ್ರಿಗೆ ವರ್ಷಕ್ಕೊಂದ್ಸಲ ಫುಲ್ ಇದು ಟೆಸ್ಟ್ಗಳೆಲ್ಲ ಆಗಲೇಬೇಕು.
1: ಓಕೆ,
0: ಇದ್ರ ಜೊತೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಅದರಲ್ಲಿ ನಾವು ಕೊಲೆಸ್ಟ್ರಾಲ್ ಆಗಲಿ, ಶುಗರ್ ಆಗಲಿ, ಬೇರೆ ಕಿಡ್ನಿ ಪ್ರಾಬ್ಲಮು, ಥೈರಾಯ್ಡು ಅದೆಲ್ಲನೂ ಚೆಕ್ ಮಾಡ್ತೀವಿ. ಅಕಸ್ಮಾತ್ ಯಾವುದಾದ್ರು ಶುರು ಆಗಿದರೆ ಅದನ್ನು ಆದಷ್ಟು ಬೇಗ ಕಂಟ್ರೋಲ್ ಮಾಡಿದ್ರೆ ಮುಂದೆ ಆ ರಿಸ್ಕ್ ಫ್ಯಾಕ್ಟರ್ಸಿಂದ ಹಾರ್ಟ್ ಪ್ರಾಬ್ಲಮ್ ಬರೋ ರಿಸ್ಕ್ ಕಮ್ಮಿ ಆಗುತ್ತೆ.
1: ಓಕೆ ಸರ್, ಈಗ ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದ ನಂತರ ಯಾವುದೋ ಒಂದು ಪೇಷಂಟ್ಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಸಿಕ್ಕಿದಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ?
0: ಅದಕ್ಕೆ ಫಸ್ಟ್ ಅವ್ರಿಗೆ ಯಾವ್ದು ಇದರಿಂದ ಆಯಿತು ನೋಡ್ತೀವಿ. ಇವಾಗ ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡಬೇಕು, BP ಇದ್ದರೆ BP ಕಂಟ್ರೋಲ್ ಮಾಡಬೇಕು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆಲ್ಲರಿಗೂ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಆಮೇಲೆ

0: ಬ್ಲಡ್ ಕ್ಲಾಟ್ ಆಗದೇ ಇರಲಿ ಅಂತ, ರಕ್ತ ತೆಳು ಆಗಲಿ ಅಂತ ಆ್ಯಂಟಿ ಪ್ಲೇಟ್ಲೆಟ್ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಈ 3-4 ಥರ ಟ್ಯಾಬ್ಲೆಟ್ಸ್ ಅಂತೂ ಎಲ್ಲರೂ ತೊಗೊಳ್ಳೇಬೇಕು.
1: ಓಕೆ.
0: ಪ್ಲಸ್ ಅದ್ರ ಜೊತೆಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿರ್ತವೆ, ಕೊಲೆಸ್ಟ್ರಾಲ್ ಇದೆ ಅದಕ್ಕೆ ಮಾತ್ರೆ ತೊಗೋಬೇಕು, ವೆಯ್ಟ್ ಜಾಸ್ತಿ ಇದೆ ಅದಕ್ಕೆ ಡೈಟಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ವೆಯ್ಟ್ ಕಮ್ಮಿ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಆವಾಗ ಪ್ರಾಬ್ಲಮ್ ಶುರು ಆಗಿದ್ರೆ ಆ ಪ್ರಾಬ್ಲಮ್ ಮುಂದೆ ಜಾಸ್ತಿ ಆಗೋಲ್ಲ, ಹಾರ್ಟ್ ಅಟ್ಯಾಕ್ ಆಗೋ ಸ್ಟೇಜ್ ತನಕ ಹೋಗಲ್ಲ.
1: ಓಕೆ. ಇನ್ನೊಂದು, ಹಾರ್ಟ್ ಅಟ್ಯಾಕ್ ಆದಾಗ ನಾವು ಎಷ್ಟೋ ಕಡೆ ಅಬ್ಸರ್ವ್ ಮಾಡಿರೋದಿದ್ದೇನೆಂದರೆ, ಆ ಗೋಲ್ಡನ್ ಆರಲ್ಲಿ ನಾವು ಆ ಪೇಷಂಟ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ತೋರಿಸಿದ್ರೆ ಆ ಪೇಷಂಟ್ ಉಳಿಯೋ ಸಾಧ್ಯತೆ ಜಾಸ್ತಿ ಇದೆ ಅಂತ.
0: ಕರೆಕ್ಟ್.
1: ಏನು ಈ ಗೋಲ್ಡನ್ ಆರ್ ಅಂದರೆ ಅಂತ ಹೇಳ್ತೀರಾ?
0: ಇವಾಗ ಹಾರ್ಟ್ ಅಟ್ಯಾಕ್ ಶುರುವಾದಾಗ ಮೊದಲನೇ ಗಂಟೆ ಇರುತ್ತಲ್ಲ, ಫಸ್ಟ್ ಅವರ್, ಅದು ಎಲ್ಲರಿಗಿಂತ ಮುಖ್ಯ. ಅದು ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಇಸ್ ಫಸ್ಟ್ ಅವರ್. ಅದಕ್ಕೆ ಗೋಲ್ಡನ್ ಅವರ್ ಅಂತೀರಿ. ಯಾಕೆ ಇದು ಗೋಲ್ಡನ್ ಅವರ್ ಅಂತೀವಿ ಅಂದರೆ, ಅದಕ್ಕೆ ಆ ಟೈಮಲ್ಲಿ ನಿಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗಿ ಕಾರ್ಡಿಯಕ್ ಅರೆಸ್ಟ್ ಆಗಿ ಪೇಷಂಟ್ ಸಾಯೋ ರಿಸ್ಕ್ ಮ್ಯಾಕ್ಸಿಮಮ್ ಇರುತ್ತೆ.
1: ಓಕೆ.
0: ಸೊ ತುಂಬ ಜನ ನಾವು ಕೇಳ್ತೀವಿ, ಮನೆಯಿಂದ ಹೊರಡ್ತಾರೆ, ಮನೆಯಿಂದ ಹೊರಟಾಗ ಚೆನ್ನಾಗಿದ್ದು ಸರ್, ಏನೋ ಎದೆನೋವು ಅಂತಿದ್ರು, ಕಾರಲ್ಲಿ ಕೂತ್ಕೊಂಡು ಅಥವಾ ಆಟೋಲಿ ಕೂಡಿಸ್ಕೊಂಡು ಹಾಸ್ಪಿಟಲ್ ಬರೋಷ್ಟೊಳಗೆ ಮಧ್ಯಾಹ್ನ ಉಸು ನಿಂತೋಯ್ತು ಅಂತೀವಿ. ಸೊ ಫಸ್ಟ್ 1 ಅವರಲ್ಲಿ 50% ಮಾರ್ಟಲಿಟಿ ಆ ಫಸ್ಟ್ 1 ಅವರಲ್ಲೇ ಆಗೋದು. ಅದೇ ಫಸ್ಟ್ 1 ಅವರಲ್ಲಿ ನೀವು ಹಾಸ್ಪಿಟಲ್ ತಲುಪಿದ್ರೆ 95% ಪೇಷಂಟ್ಸು ಚೆನ್ನಾಗಾಗಿ ಮನೆಗೆ ಹೋಗ್ಬೋದು.
1: ಓಕೆ.
0: ಸೊ ಎರಡು ಥರನೂ ಇಂಪಾರ್ಟೆಂಟು. ಆ ಫಸ್ಟ್ 1 ಅವರಲ್ಲಿ ಜನ ಸಾಯೋದು ಜಾಸ್ತಿ, ಹಾಸ್ಪಿಟಲ್ ರೀಚ್ ಆದರೆ ಉಳಿಯೋದನ್ನು ಜಾಸ್ತಿ.
1: ಓಕೆ.
0: ಸೊ ಆದಷ್ಟು ಬೇಗ ಇದಿರ್ಬೋದು ಅದಿರ್ಬೋದು, ಯಾವ್ದಾದ್ರು ನಮ್ಮ ಮನೆ ಡಾಕ್ಟ್ರಿಗೆ ತೋರಿಸೋಣ ಅಥವಾ ಫ್ಯಾಮಿಲಿ ಫಿಸಿಷಿಯನ್ಗೆ ತೋರಿಸೋಣ ಅಂತ ಅಕಸ್ಮಾತ್ ಏನಾದ್ರು ಟೈಮ್ ಲೇಟ್ ಮಾಡಿದ್ರೆ ತುಂಬ ಜನ ಆವಾಗ ಹಾಸ್ಪಿಟಲ್ ತನಕ ಬರೋದೇ ಇಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ವಿತಿನ್ 1 ಅವರ್ ಹಾಸ್ಪಿಟಲ್ಗೆ ತಲುಪಿದ್ರೆ ಆವಾಗ ಅವ್ರು ಉಳಿಯೋ ಚಾನ್ಸಸ್ ತುಂಬ ಜಾಸ್ತಿ.
1: ಓಕೆ ಸರ್, ಈಗ ಹಾಸ್ಪಿಟಲ್ಗೆ ತಲುಪಿರ್ತಾರೆ ಪೇಷಂಟ್ಸು, ನೀವು ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇರ್ತೀರಾ, ಆದರೆ ಅವರಿಗೆ ಆ ಸ್ಟ್ರೆಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತೆ. ಅಂದರೆ ಇವಾಗ ಪೇಷಂಟಿಗಿರಬಹುದು, ಫ್ಯಾಮಿಲಿ ಮೆಂಬರ್ಸಿಗಿರಬಹುದು, ಒಂದು ಹಾರ್ಟ್ ಅಟ್ಯಾಕ್ ಅಂದ್ರೇ ಆ ಸ್ಟ್ರೆಸ್ಸು ಜಾಸ್ತಿ ಆಗ್ಬಿಡುತ್ತೆ. ಸೊ ಅವರಿಗೆ ನೀವೇನಾದರೂ ಈ ಸ್ಟ್ರೆಸ್ ತೊಗೊಳ್ಳೋದು ಬೇಡ, ನೀವು ಒಂಚೂರು ಸಮಾಧಾನದಿಂದ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳೋದಾದರೆ, ಅವರು ಯಾವ ರೀತಿ ಧೈರ್ಯ ತೊಗೊಂಡು ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ?
0: ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಿಂಪ್ಟಮ್ಸ್ ನಿಗ್ಲೆಕ್ಟ್ ಮಾಡಬಾರ್ದು. ಅವರು ಹೇಳಿದ್ನಲ್ಲ, ತುಂಬ ಜನ ನಮ್ಮ ನಾಳೆ ಬೆಳಗ್ಗೆ ಇವಾಗ ಅಯ್ಯೋ ರಾತ್ರಿ 8 ಗಂಟೆಗೆ ಯಾರೋ ಡಾಕ್ಟ್ರ್ ಸಿಗಲ್ಲ, ಅಥವಾ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಒಂದ್ಸಲ ತೋರಿಸ್ಬಿಡೋಣ, ದೊಡ್ಡ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ಈಗ ಡಾಕ್ಟ್ರು ಮನೆಗೆ ಹೊರಟೋಗಿರ್ತಾರೆ, ನಾಳೆ ಬೆಳಗ್ಗೆ ಸಿಗ್ತಾರೆ ಅನ್ನೋ ಥರ ಅವರು ಟೈಮೆಲ್ಲ ಅಲ್ಲಿ ವೇಸ್ಟ್ ಮಾಡಿದ್ರೆ ಆವಾಗ ಸೀರಿಯಸ್ ಆಗಿ ಕಾಂಪ್ಲಿಕೇಷನ್ಸ್ ಆಗೋ ಜಾಸ್ತಿ. ಆ ಟೈಮಲ್ಲಿ ಪೇಷಂಟ್ಸ್ಗೂ ಕಂಡೀಷನ್ ಸೀರಿಯಸ್ ಆಗ್ತಾ ಹೋಗುತ್ತೆ, ಅಯ್ಯೋ ಡಾಕ್ಟ್ರ್ ಸಿಗಲ್ಲ ಅಂತ ಹೆದರಿಕೆಗೆ ಫ್ಯಾಮಿಲಿಗೂ ರಿಸ್ಕ್ ಜಾಸ್ತಿ ಆಗುತ್ತೆ, ಅವ್ರಿಗೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ಸಿಂಪ್ಟಮ್ಸ್ ಏನಾದ್ರು ಶುರುವಾದ ತಕ್ಷಣವೇ 10 ನಿಮಿಷ 1/2 ಗಂಟೆ ಏನಾದ್ರು ಸಣ್ಣ ಪುಟ್ಟ ಔಷಧಿ ತೊಗೊಂಡ್ರೆ ಪರವಾಗಿಲ್ಲ, ಆದರೆ 10 ನಿಮಿಷದಲ್ಲಿ ಏನಾದ್ರು ಕಮ್ಮಿ ಆಗಲಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬರೋದು ಬೆಸ್ಟು.
1: ಓಕೆ.
0: ಸ್ಟ್ರೆಸ್ ಆಗಲಿ, ಕಾಂಪ್ಲಿಕೇಷನ್ಸ್ ಆಗಲಿ, ಅಥವಾ ಮಾರ್ಟಾಲಿಟಿ ಆಗಲಿ, ಆ ಮೂರು ಪ್ರಿವೆಂಟ್ ಮಾಡಬೇಕು ಅಂದರೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬರೋದು ಒಳ್ಳೆಯದು.
1: ಓಕೆ ಸರ್, ಈಗ ಚೆಕಪ್ ಮಾಡಿಸಿರ್ತಾರೆ ಯಾರೋ ಒಬ್ಬರು, ಈಗ ನೀವು ಹೇಳಿದಂಥ ಮೂರು ಏನು ಟೆಸ್ಟ್ಗಳಿದೆ, ಹಾರ್ಟ್ ಅಟ್ಯಾಕ್ ಬರದೇ ಇರೋ ರೀತಿ ನಾವು ಟೆಸ್ಟ್ ಮಾಡಲಿಕ್ಕಾಗಲಿ, ಅಥವಾ ನಮ್ಮ ಹಾರ್ಟ್ ಹೇಗಿದೆ ಅಂತ ಟೆಸ್ಟ್ ಮಾಡಲಿಕ್ಕೆ ಏನು ಮೂರು ಟೆಸ್ಟ್ಗಳು ಹೇಳಿದ್ರಲ್ಲ, ಈ ವರ್ಷ ಟೆಸ್ಟ್ ಮಾಡಿಸಿರ್ತಾರೆ, ಕರೆಕ್ಟಾಗಿರತ್ತೆ, ಏನೂ ಪ್ರಾಬ್ಲಮ್ ಇರೋಲ್ಲ. ಮತ್ತೆ ಅವರು ಟೆಸ್ಟ್ ಮಾಡಿಸ್ಬೇಕು ಅಂದಾಗ, ನೀವು ಹೋದ ವರ್ಷ ಮಾಡಿಸಿದ್ನಲ್ಲ ಪರವಾಗಿಲ್ಲ ಏನೂ ಇಲ್ಲ ಅಂತ ಬಂತಲ್ಲ ಅಂತ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಸೊ ನೀವು ಹೇಳೋದಾದರೆ ಎಷ್ಟು ದಿನಕ್ಕೆ ಒಂದ್ಸತಿ ಅಥವಾ ಎಷ್ಟು ತಿಂಗಳಿಗೆ ಒಂದ್ಸತಿ ಈ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಂತ ಹೇಳ್ತೀರಾ?
0: ಅದೊಂದು ತುಂಬ ಇಂಪಾರ್ಟೆಂಟ್ ಕ್ವೆಶನು. ಯಾಕೆಂದರೆ ಯಾರನ್ನವ್ರಿಗೂ ಟೆಸ್ಟ್ ಮಾಡಿಸಿ ಅಂತ ಹೇಳಿದ ತಕ್ಷಣ ಇಲ್ಲ ಸರ್ ಮನೆ ಮಾಡಿಸಿದ್ದೆ ಅಂತಾರೆ. ಯಾವಾಗ ಮಾಡಿಸಿದ್ರೆ ಅಷ್ಟೊಳಗೆ 5 ವರ್ಷ ಆಗೋಗಿರುತ್ತೆ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಸೊ ಮಿನಿಮಮ್ಮು ವರ್ಷಕ್ಕೊಂದ್ಸಲ ಮಾಡಿಸ್ಬೇಕು, ಅದಕ್ಕೆ ಅದರ ಹೆಸರೇ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ. ವರ್ಷಕ್ಕೊಂದ್ಸಲ ಆಗಲೇಬೇಕದು ಒಂದು. ಎರಡನೇದು, ಆ ಟೆಸ್ಟಲ್ಲಿ ಏನೇನು ಬಾರ್ಡರ್ ಲೈನ್ ಇತ್ತು ಅಥವಾ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಇನ್ನಾದು ಟ್ರೀಟ್ಮೆಂಟ್ ಬೇಕಾಗುವಷ್ಟು ಜಾಸ್ತಿ ಆಗಿಲ್ಲ ಅಥವಾ ಟ್ರೀಟ್ಮೆಂಟ್ ಶುರು ಆದಮೇಲೂ ಅಷ್ಟು ಜಾಸ್ತಿ ಇದೆ ಅನ್ನೋ ಥರ ಇದ್ದರೆ ಅಂಥವ್ರಿಗೆ 3 ತಿಂಗಳಿಗೊಂದ್ಸಲ ಮಾಡಿಸ್ಬೇಕು.
1: ಓಕೆ.
0: ಶುಗರ್ ಇರೋರು ಶುಗರ್ ಕಂಟ್ರೋಲ್ ಆಗೋ ತನಕ ಪ್ರತಿ ತಿಂಗಳು ಮಾಡಿಸ್ಬೇಕು.
1: ಓಕೆ.
0: ಬಿ ಪಿ ಇರೋರು ಬಿ ಪಿ ಮಾತ್ರೆ ಸ್ಟೆಬಿಲೈಸ್ ಆಗೋ ತನಕ ತಿಂಗಳಿಗೊಂದ್ಸಲ ಟೆಸ್ಟ್ ಮಾಡಿಸ್ಲೇಬೇಕು. ಕೊಲೆಸ್ಟ್ರಾಲ್ ಇರೋರು 3 ತಿಂಗಳಿಗೊಂದ್ಸಲ ಟೆಸ್ಟ್ ಮಾಡಿಸ್ಬೇಕು. ಆಮೇಲೆ ಇ ಸಿ ಜಿ ಎಕೋ ಟಿ ಎಮ್ ಟಿ 3 ನಾರ್ಮಲ್ ಇದ್ದರೆ ವರ್ಷಕ್ಕೊಂದ್ಸಲ ಮಾಡ್ಬೋದು. ಇಲ್ಲ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರೋರಿಗೆ, ಕೆಲವ್ರಿಗೆ ಫ್ಯಾಮಿಲಿಲಿ ತುಂಬ ಜನಕ್ಕೆ ಎಲ್ಲ ಅಣ್ಣ ತಮ್ಮಂದರು ಅಪ್ಪ ಅಮ್ಮಂಗೆ ಚಿಕ್ಕಪ್ಪಂಗೆ ಚಿಕ್ಕಮ್ಮಂಗೆ ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ ಅಂಥವ್ರಿಗೆ 6 ತಿಂಗಳಿಗೊಂದ್ಸಲ ಮಾಡಿಸ್ಬೇಕು. ಯಾಕೆಂದರೆ ಅವ್ರಿಗೆ ಏನಾದರೂ ಸೀರಿಯಸ್ ಆಗಿ ಆಗೋದು 1 ವರ್ಷ ಕೆಲವ್ರಿಗೆ ಕಾಯೋಕ್ಕಾಗಲ್ಲ. ಮಧ್ಯಾಹ್ನ 3 ತಿಂಗಳು 6 ತಿಂಗಳು ಲಾಸ್ಟ್ ಚೆಕಪ್ ನಾರ್ಮಲ್.

0: ಇತ್ತು. ಮಧ್ಯಾಹ್ನ 6 ತಿಂಗಳಿಗೆ ತಿರ್ಗಾ ಯಾವಾಗಲೂ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ಇರುತ್ತೆ.
1: ಓಕೆ
0: ಸೊ ಅಂಥವರು 6 ತಿಂಗಳಿಗೊಂದ್ಸಲ ಮಾಡಿಸ್ಲೇಬೇಕು.
1: ಓಕೆ, ಈಗ ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂದಾಗ ನೀವು ಮೆಡಿಕೇಷನ್ ಸ್ಟಾರ್ಟ್ ಮಾಡೋದು ಆ್ಯಸ್ ಯೂಶ್ವಲ್ ಮಾಡ್ತೀರ, ಆದರೆ ಅವರು ಆ ಮೆಡಿಕೇಷನ್ನ ಎಷ್ಟು ಲಾಂಗ್ ಟರ್ಮಲ್ಲಿ ತೊಗೊಳ್ಬೇಕಾಗತ್ತೆ?
0: ಅವ್ರು ಆಲ್ಮೋಸ್ಟ್ ಲೈಫ್ ಪೂರ್ತಿ ತೊಗೋಬೇಕು.
1: ಓಕೆ,
0: ಕೆಲವರು 35-40 ವರ್ಷಕ್ಕೆ ಶುರು ಮಾಡಿದಾಗ ಕೇಳ್ತಾರೆ, ಸರ್ ಇನ್ನು ಎಷ್ಟು ವರ್ಷ ತೊಗೋಬೇಕು ಅಂತ. ಅಂಥವ್ರು ನಾವು ಹೇಳ್ತೀವಿ ಇನ್ನೊಂದು 60 ವರ್ಷ ತೊಗೊಳ್ಳಿ ಸಾಕು ಅಂತ. ಸೊ ಆಲ್ಮೋಸ್ಟ್ ಲೈಫ್ ಪೂರ್ತಿ ತೊಗೋಬೇಕು.
1: ಓಕೆ,
0: ಆಮೇಲೆ ಅವ್ರಿಗೆ ಲೈಫ್ ಪೂರ್ತಿ ಅಂತ ಹೇಳಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅವರು ವಯಸ್ಸು ನೋಡಿಕೊಂಡು ಇನ್ನೊಂದು 30 ವರ್ಷ 40 ವರ್ಷ 50 ವರ್ಷ ತೊಗೊಳ್ಳಿ ಅಂತ ಹೇಳ್ತೀವಿ ಸುಮ್ಮನೆ ತಮಾಷೆಗೆ. ಬಟ್ ಪ್ರಾಕ್ಟಿಕಲಿ ಅವರು ಲೈಫ್ ಪೂರ್ತಿ ತೊಗೊಳ್ಳೇಬೇಕು,
1: ಓಕೆ,
0: ಯಾಕೆಂದರೆ ಅವ್ರ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೋ, ಆಮೇಲೆ ಹಾರ್ಟ್ ಅಟ್ಯಾಕು ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗೋದು ಏನೇನೋ ಅವ್ರಿಗೆ ಕಾರಣಗಳಿರುತ್ತೋ ಅದು ಯಾವತ್ತೂ ಹೋಗಲ್ಲ.
1: ಓಕೆ,
0: ಶುಗರ್ ಹೋಗಲ್ಲ, ಬಿ ಪಿ ಹೋಗಲ್ಲ, ಕೊಲೆಸ್ಟ್ರಾಲು, ಅವ್ರ ನೆಗಡಿ ಕೆಮ್ಮು ಥರ ಒಂದ್ಸಲ ಮಾತ್ರೆ ತೊಗೊಂಡು ಯಾವುದೂ ಹೋಗಲ್ಲ. ಸೊ ಜನ್ರಲಿ ಲೈಫ್ ಪೂರ್ತಿ ತೊಗೊಳ್ಳೇಬೇಕು.
1: ಓಕೆ, ಈಗ ನೀವು ಏನು ಮೂರು ಟೆಸ್ಟ್ಗಳು ಹೇಳಿದ್ರಲ್ಲ, ಇ ಸಿ ಜಿ ಆಗಿರಬಹುದು, ಎಕೋ ಆಗಿರಬಹುದು, ಟಿ ಎಮ್ ಟಿ ಆಗಿರಬಹುದು, ಈ ಮೂರಕ್ಕೂ ಮೇಜರ್ ಡಿಫ್ರೆನ್ಸ್ ಅಂದರೆ ಏನು ಸರ್?
0: ಮೂರು ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡುತ್ತೆ. ಇ ಸಿ ಜಿ ಅನ್ನೋದು ಹಾರ್ಟ್ ಬೀಟಿಂಗ್ ಹೇಗಿದೆ ಹೇಳುತ್ತೆ, ಪ್ಲಸ್ ಹಾರ್ಟ್ ಅಟ್ಯಾಕ್ ಶುರು ಆದಮೇಲೆ 90% ಪೇಷಂಟ್ಸ್ಗೆ ಇ ಸಿ ಜಿನಲ್ಲಿ ಗೊತ್ತಾಗುತ್ತೆ.
1: ಓಕೆ,
0: ಅದರಲ್ಲಿ ಯಾವ ಥರ ಯಾರಿಗೆ ಗೊತ್ತಾಗಲ್ವೋ ಅವ್ರವ್ರಿಗೆ ಹೇಳೋದನ್ನು ಟ್ರೋಪೋನಿನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಎದೆನೋವು ಇರೋರಿಗೆ ಮಾಡಿ ಎರಡರಲ್ಲಿ ಒಂದರಲ್ಲಿ ಗೊತ್ತಾಗುತ್ತೆ, ಎಕೋನಲ್ಲಿ ಗೊತ್ತಾಗುತ್ತೆ. ಎದೆನೋವು ಇರುವಾಗ ಜನರಲಿ ಟ್ರೆಡ್ಮಿಲ್ ಟೆಸ್ಟ್ ಮಾಡೋಣ, ಯಾಕೆಂದರೆ ಆ ಟೈಮ್ ಅವ್ರಿಗೆ ಬೆಲ್ಟ್ ಮೇಲೆ ಓಡಿಸಿ ಹಾರ್ಟಿಗೆ ಆವಾಗ ಸ್ಟ್ರೆಸ್ ಕೊಡಲ್ಲ ನಾವು.
1: ಓಕೆ,
0: ರುಟೀನ್ ಹೆಲ್ತ್ ಚೆಕಪ್ಪಲ್ಲಿ ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ, ಅಥವಾ ಅವ್ರಿಗೆ ಆ್ಯಂಜಿಯೋಗ್ರಾಮ್ ಆಗಿ ಆ್ಯಂಜಿಯೋಪ್ಲಾಸ್ಟಿ ಆಗಿ ಇಯರ್ಲಿ ಚೆಕಪ್ಗೆ ಬರ್ತಾರಲ್ಲ, ಆವಾಗ ವರ್ಷಕ್ಕೊಂದ್ಸಲ ಇವಾಗಲೂ ಆಪ್ರೇಷನ್ ಮಾಡಿದ್ದು ಇವಾಗಲೂ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡೋಕ್ಕಂಥವ್ರಿಗೆ ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ.
1: ಓಕೆ,
0: ಎಕೋ ಕಾರ್ಡಿಯೋಗ್ರಾಮ್ ಅವ್ರಿಗೆ ಹಾರ್ಟ್ ಪಂಪಿಂಗು ವಾಲ್ಸು ಗೊತ್ತಾಗುತ್ತೆ. ಟ್ರೆಡ್ಮಿಲ್ ಟೆಸ್ಟಲ್ಲಿ ಹಾರ್ಟ್ಗೆ ಸ್ಟ್ರೆಸ್ ಮಾಡಿ ಜಸ್ಟ್ ಬ್ಲಾಕೇಜ್ ಶುರು ಆಗಿರುವಾಗ 50-60% ಬ್ಲಾಕೇಜ್ ಇರುವಾಗ ಇ ಸಿ ಜಿನಲ್ಲಿ ಎಕೋನಲ್ಲಿ ಗೊತ್ತಾಗಲ್ಲ.
1: ಓಕೆ,
0: ಆವಾಗ ಟ್ರೆಡ್ಮಿಲ್ ಟೆಸ್ಟ್ ಮಾಡಿದಾಗ ಹಾರ್ಟ್ಗೆ ನಾವು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಆವಾಗ ಹಾರ್ಟ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಬ್ಲಾಕ್ಸ್ ಇರೋರಿಗೆ ಅಷ್ಟು ಬೇಕಾದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಬ್ಲಾಕ್ ಶುರು ಆಗಿದಾಗ, ಆವಾಗ ಇ ಸಿನಲ್ಲಿ ಚೇಂಜಸ್ ಬರುತ್ತೆ, ಅದು ನಮಗೆ ಟ್ರೆಡ್ಮಿಲ್ ಟೆಸ್ಟಲ್ಲಿ ಗೊತ್ತಾಗುತ್ತೆ.
1: ಓಕೆ,
0: ಸೊ ಟ್ರೆಡ್ಮಿಲ್ ಟೆಸ್ಟ್ ಇಸ್ ಮೋರ್ ಫಾರ್ ಡಿಟೆಕ್ಷನ್ ಆಫ್ ಅರ್ಲಿ ಸ್ಟೇಜ್ ಅಂತ ಹೇಳ್ಬೋದು.
1: ಓಕೆ ಸರ್, ಇನ್ನೊಂದು ಈಗ ನಾವು ಸಾಮಾನ್ಯವಾಗಿ ಗಮನಿಸೋದಾದರೆ ತುಂಬ ಜನಕ್ಕೆ ಒಂದಷ್ಟು ತಪ್ಪು ಕಲ್ಪನೆಗಳಿದೆ ಹಾರ್ಟ್ ಅಟ್ಯಾಕ್ ಬಗ್ಗೆ. ಈಗ ಎದೆನೋವು ನೀವೇನು ಹೇಳಿದ್ರಿ ಆಗಲೇ, ಲೆಫ್ಟ್ ಸೈಡ್ ಬಂದರೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತ. ಈಗ ಲೆಫ್ಟ್ ಹ್ಯಾಂಡು ನಂಬಾಗದಿರಬಹುದು, ಅವ್ರಿಗೇನೋ ಕೆಲಸದಲ್ಲಿ ಆ ಕೈ ಒಂದು ನಂಬಾಗಿದ್ರು ಕೂಡ ನಂಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥವ್ರು ಇರ್ತಾರೆ. ಸೊ ಈ ತಪ್ಪು ಕಲ್ಪನೆಗಳು ಯಾವ್ಯಾವುದಿದೆ, ಅದು ಬೇಡ ಅಂತ ಹೇಳ್ತೀರಾ ನೀವು?
0: ತುಂಬ ಇದೆ ತಪ್ಪು ಕಲ್ಪನೆಗಳು. ಒಂದು, ಫಸ್ಟ್ ನಾವು ಹೇಳ್ದಂಗೆ ಹಾರ್ಟ್ಗೆ ಲೆಫ್ಟ್ ಸೈಡ್ ಎಷ್ಟು ಎದೆಯಲ್ಲಿ ನೋವು ಬಂದರೆ ಮಾತ್ರ ಹಾರ್ಟ್ ಅಟ್ಯಾಕ್ ಅನ್ಕೋತಾರೆ, ಅದಲ್ಲ ಫಸ್ಟ್. ಎರಡನೇದು, ಅದ್ರ ಜೊತೆಗೆ ನನಗೆ ಉಸಾಡೋಕ್ಕೆ ತೊಂದರೆ ಇಲ್ಲ, ಬೆವರು ಬರಲಿಲ್ಲ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಅನ್ಕೋತಾರೆ. ಅದೆಲ್ಲ ಬಂದರೆ ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ಡ್, ಅದು ಬರಲಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಅನ್ಕೋಬಾರ್ದು. ಒಂದು. ಮೂರನೇದು, ಕೆಲವ್ರಿಗೆ ನೋವು ಬರೋದೇ ಇಲ್ಲ, ಬರೀ ತೇಗು ಬರುತ್ತೆ, ಎದೆ ಉರಿ ಬರುತ್ತೆ. ಸೊ ಅದೆಲ್ಲ ನಂಗೆ ಎದೆ ನೋವೇನು ಬಂದಿಲ್ವಲ್ಲ, ಸೊ ಅದು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ನಿಗ್ಲೆಕ್ಟ್ ಮಾಡಿ ಅವರೇ ಮನೇಲೇನೋ ಔಷಧಿ ಮಾಡಿಕೊಂಡು ಜೆಲ್ಲಿಸಿಲ್ ಕುಡಿಯೋದು, ಈನೋ ಕುಡಿಯೋದು, ಆ ಥರ ಏನೇನೋ ಮಾಡ್ಕೋತಾ ಇರ್ತಾರೆ. ಆ ಟೈಮು ಫಸ್ಟು ಅವರ್ ಗೋಲ್ಡನ್ ಅವರ್ ಅದರಲ್ಲೇ ಕಳೆದು ಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ರಿಸ್ಕ್ ತುಂಬ ಜಾಸ್ತಿ, ಕಾಂಪ್ಲಿಕೇಷನ್ ಜಾಸ್ತಿ. ಸೊ ಅದರಿಂದ ಎದೆಯಲ್ಲಿ ಮುಂದೆ ಆಗಲಿ ಕೆಲವ್ರಿಗೆ ಬೆನ್ನೋವು ಬರುತ್ತೆ, ಕೆಲವ್ರಿಗೆ ಬರೀ ಕೈಯಲ್ಲಿ ಮಾತ್ರ ಎಲ್ಬೋ ಹತ್ರ ಪೇನ್ ಬರುತ್ತೆ.
1: ಓಕೆ,
0: ಅದನ್ನು ಯಾವುದೇ ಆದ್ರೂ ನಿಗ್ಲೆಕ್ಟ್ ಮಾಡ್ಬೋದು. ಒಂದ್ಸಲ ತೋರಿಸ್ಕೊಂಡು ಏನೂ ಇಲ್ಲದೇ ಒಳ್ಳೆಯದು, ಆದರೆ ಅಕಸ್ಮಾತ್ ಏನಾದ್ರು ಇದ್ದರೆ ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು.
1: ಓಕೆ, ಹಾಗೆ ಈಗ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ನಾವು ಎಷ್ಟೊಂದು ರೋಗಗಳಿಂದ ಮುಕ್ತರಾಗಬಹುದು ಅಂತ ಈಗ ಎಲ್ಲರಿಗೂ ಅರಿವಿಗೆ ಬಂದಿದೆ. ಈಗ ಒಂದು 30-40 ಆಸುಪಾಸಲ್ಲಿರೋರು ವಾಕಿಂಗ್ ಮಾಡ್ತಾ ಇರಬಹುದು, ಅಥವಾ ಒಂದು ಮನೆಯಲ್ಲೇ ಎಕ್ಸಸೈಸ್ ಮಾಡೋದಾಗಿರಬಹುದು, ಜಿಮ್ಮಿಗೆ ಹೋಗೋದಾಗಿರಬಹುದು, ಏನಾದರೂ ಒಂದು ಅವರ ಬಾಡಿ ಎಕ್ಸಸೈಸ್ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಈಗ ಇರೋ ವರ್ಕ್ ಸ್ಟ್ರೆಸ್ಸಲ್ಲಾಗಿರಬಹುದು, ವರ್ಕ್ ಪ್ರೆಷರಲ್ಲಾಗಿರಬಹುದು, ಅದಕ್ಕೆಲ್ಲ ತುಂಬ ಕಷ್ಟ, ನನಗೇನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಜೀವನ ಶೈಲಿ ಬದಲಾವಣೆ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
0: ತುಂಬ ಮುಖ್ಯ. ಇದೆಲ್ಲ ಬೇಸಿಕಲಿ ಇದನ್ನೆಲ್ಲ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತೀವಿ. ಅಂದರೆ ನಾವು ಯಾವ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋ ಅದರಿಂದ ಬರೋ ಕಾಯಿಲೆ ಇದು. ಸೊ ನೀವೆಷ್ಟು ಹೆಲ್ದಿಯಾಗಿರ್ತಿರೋ, ಜೀವನಶೈಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಿರೋ, ಅದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರೋದಾಗಲಿ, ಬೇರೆ ಕಾಯಿಲೆಗಳಾಗಲಿ, ನಿಮಗೆ ಶುಗರ್ ಆಗಲಿ, ಬಿ ಪಿ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಒಬೆಸಿಟಿ

0: ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸೇ ಅದು.
1: ಓಕೆ,
0: ಸೊ ಅದರಿಂದ ನೀವು ಲೈಫ್ ಸ್ಟೈಲ್ ನಿಮ್ಮದು ಎಷ್ಟು ಪರ್ಫೆಕ್ಟಾಗಿ ಇಟ್ಕೊಂಡಿರ್ತೀರೋ ಅಷ್ಟು ಒಳ್ಳೆಯದು. ಅದಕ್ಕೆ ಒಳ್ಳೆ ಲೈಫ್ ಸ್ಟೈಲ್ ಅಂದರೆ ಏನು ಅರ್ಥ ಅಂತ ಕೇಳ್ತಾರೆ ಜನ.
1: ಹೌದಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟು ಊಟ ತಿಂಡಿ ಕರೆಕ್ಟಾಗಿರಬೇಕು. ಮನೇಲಿ ಮಾಡಿದ ಅಡುಗೆಗಿಂತ ಒಳ್ಳೆ ಅಡುಗೆ ಯಾವುದೂ ಇಲ್ಲ. ಒಂದು ಎರಡನೇದು ಆಚೆಯಿಂದ ಯಾವಾಗಲೂ ರುಚಿಗೆ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ತಿಂದರೆ ಸರಿ. ದಿನಾಗಲೂ ಆಚೆಯಿಂದ ಆರ್ಡರ್ ಮಾಡಿಕೊಂಡು ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಆರ್ಡರ್ ಮಾಡ್ಕೊಂಡು ತಿಂತಾರಲ್ಲ, ಅವ್ರಿಗೆ ಕಾಯಿಲೆಗಳು ಬರೋದು ಜಾಸ್ತಿ. ಎರಡನೇದು ನಾನ್ ವೆಜ್ ತಿನ್ನೋರಿಗೆ ಕಾಯಿಲೆ ಬರೋದು ಜಾಸ್ತಿ. ಮೂರನೇದು ಎಣ್ಣೆ ಪದಾರ್ಥ ಕರೆದಿದ್ದು ಸ್ಪೆಷಲಿ ಆಚೆ ಮಾಡಿದ್ದು, ಯಾಕೆಂದರೆ ಅದೇ ಎಣ್ಣೆನ ತಿರ್ಗಾ ತಿರ್ಗಾ ಬಿಸಿ ಮಾಡ್ತಾರೆ, ಅದರಲ್ಲಿ ಟಾಕ್ಸಿನ್ಸ್ ತುಂಬ ಆಗುತ್ತೆ. ಸೊ ಆಚೆ ಮಾಡಿದ್ದು ಇವಾಗ ಗಾಡಿ ಮೇಲೆ ಏನಾದ್ರು ಕರೆದಿದ್ದು ಗೋಬಿ ಮಂಚೂರಿಯನ್ ಆಗಲಿ ಏನೋ ಪಾನಿಪುರಿ ಆಗಲಿ ಅದೆಲ್ಲ ತಿಂತಾರಲ್ಲ, ಅದನ್ನೇ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಅದಷ್ಟು ಕೆಟ್ಟದಲ್ಲ. ಆಚೆ ತಿನ್ನೋದು ಯಾವಾಗಲೂ ಒಂದ್ಸಲ ಪರವಾಗಿಲ್ಲ, ಬಟ್ ರೆಗ್ಯುಲರ್ ಆಗಿ ಅದೆಲ್ಲ ತಿಂದೇ ಇದ್ದರೆ ಒಳ್ಳೆಯದು. ಮೂರನೇದು ಈಗಿನ ಕಾಲದಲ್ಲಿ ಜನ ಮಲಿಕೊಳ್ಳೋದು ತುಂಬ ಲೇಟಾಗಿ ಮಲ್ಕೋತಾರೆ, 12 ಗಂಟೆ ಮುಂಚೆ ಯಾರು ಯಾರೂ ಮಲಗಲ್ಲ. ಐದರ ಟಿ ವಿ ನೋಡ್ತಿರ್ತಾರೆ, ಯಾವುದು ಸೀರಿಯಲ್ ನೋಡ್ತಿರ್ತಾರೆ, ಅಥವಾ ನೆಟ್ಫ್ಲಿಕ್ಸ್ ಮೇಲೆ ಏನೋ ಪಿಕ್ಚರ್ ನೋಡ್ತಾರೆ, ಅಥವಾ ಏನೂ ಇಲ್ಲ ಅಂದರೆ ಸೆಲ್ ಫೋನ್ ನೋಡ್ತಿರ್ತಾರೆ. ಸೊ ಸ್ಕ್ರೀನ್ ಟೈಮ್ ತುಂಬ ಜಾಸ್ತಿ ಆಗಿದೆ, ಅದರಿಂದ ಬ್ರೈನ್ಗೆ ಕಾನ್ಸ್ಟೆಂಟು ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಏನೋ ಇನ್ಪುಟ್ಸು ಸ್ಟಿಮ್ಯುಲಸ್ ಬರ್ತಾನೆ ಇರುತ್ತೆ. ಸೊ ರಾತ್ರಿ ಹೊತ್ತು ಪೀಸ್ಫುಲ್ಲಾಗಿ ನಿದ್ದೆ ಮಾಡಲ್ಲ.
1: ಓಕೆ,
0: ಸೊ ಮ್ಯಾಕ್ಸಿಮಮ್ ಸ್ಟ್ರೆಸ್ ಆಗೋದು ಅದರಿಂದ. ಲೇಟಾಗಿ ಮಲ್ಕೋತಾರೆ, ಸರಿಗೆ ನಿದ್ದೆ ಆಗಲ್ಲ, ಬೆಳಗ್ಗೆ ಲೇಟಾಗಿ ಹೇಳ್ತಾರೆ, ಎಕ್ಸಸೈಸ್ ಇರಲ್ಲ, ಆಫೀಸ್ಗೆ ಕೆಲಸಕ್ಕೆ ಹೋಗಿ ಲೇಟಾಗಿರುತ್ತೆ, ಅರ್ಜೆಂಟಾಗಿ ಏನೋ ತಿಂತಾರೆ ತಿನ್ನಲ್ಲ ಹಾಗೆ ಓಡೋಗ್ತಾರೆ. ಸೊ ಬಾಡೀಲಿ ಕಂಟಿನ್ಯೂಸ್ ಆಗಿ ಹಾರ್ಟ್ ಬೀಟು ಬಿ ಪಿ ಜಾಸ್ತಿನೇ ಇರುತ್ತೆ ಸ್ಟ್ರೆಸ್ಸಿಂದ, ಪ್ಲಸ್ ಕೆಲಸಕ್ಕೆ ಹೋದ್ಮೇಲೆ ಕೆಲಸಕ್ಕೆ ಸ್ಟ್ರೆಸ್ ಇರುತ್ತೆ. ಸೊ ಅದೆಲ್ಲ ಆಗಿ ಬಾಡಿ ಒಳಗೆ ಸ್ಟ್ರೆಸ್ ಎಲಿಮೆಂಟ್ಸು ಆಮೇಲೆ ಹಾರ್ಮೋನ್ಸ್ ಅಂತೀವಲ್ಲ ಕಾರ್ಟಿಸೋಲ್ ಹಾರ್ಮೋನ್ಸು ಅದು ಕಂಟಿನ್ಯೂಸ್ ಆಗಿ ಜಾಸ್ತಿ ಇರುತ್ತೆ. ಆ ಥರ ಆದಾಗ ಅದು ಲಾಂಗ್ ಟರ್ಮಲ್ಲಿ ತುಂಬ ಕೆಟ್ಟದು. ಅದ್ರ ಬದಲು ಬೆಳಗ್ಗೆ 5 ಗಂಟೆಗೆ ಎದ್ದು 1 ಅವರ್ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, 1 ಅವರ್ ವಾಕಿಂಗ್ ಮಾಡಿ, ಅಥವಾ ಇನ್ನೂ ಫಿಟ್ ಆಗಿದ್ದರೆ ರನ್ನಿಂಗೋ ಸ್ವಿಮ್ಮಿಂಗೋ ಆ ಥರ ಏನಾದ್ರು ಎಕ್ಸಸೈಸ್ ಮಾಡಿ ವೇಟ್ ಕಮ್ಮಿ ಮಾಡಿಕೊಂಡು ಪರ್ಫೆಕ್ಟ್ ಎಷ್ಟಿರಬೇಕು ಅಷ್ಟು ಬಾಡಿ ವೇಟ್ ಎಲ್ಲ ಮೈಂಟೈನ್ ಮಾಡಿದ್ರೆ ಅವಾಗ ಪ್ರಾಬ್ಲಮ್ಸು ಕಮ್ಮಿ ಇರುತ್ತೆ.
1: ಓಕೆ ಸರ್, ಈಗ ನಮ್ಮ ಕೇಳುಗರಿಗೆ ಮತ್ತೊಂದು ಸಲ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ಬಿಡೋಣ. ಕೇಳುಗರೆ, ನೀವು ಇವತ್ತು ನಮ್ಮಲ್ಲಿ ಇರೋವಂಥ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್ ಅವರ ಹತ್ರ ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗಳು 251-258-2 ಮತ್ತೊಂದು 251-508-9 ಮೈಸೂರಿನ STD ಕೋಡ್ 0821. ಸರ್, ಮೊದಲನೇ ಕರೆ ಯಾರ್ದು ಅಂತ ನೋಡೋಣವಾ?
0: ಸರಿ, ಖಂಡಿತ.
1: ನಮಸ್ತೆ ಆಕಾಶವಾಣಿ.
2: ಹಲೋ.
1: ನಮಸ್ತೆ, ಯಾರು, ಎಲ್ಲಿಂದ?
2: ಮೇಡಮ್, ನಾವು ಸಿಂಧುವಳ್ಳಿಯಿಂದ, ಚೈತ್ರ ಅಂತ.
1: ನಮಸ್ತೆ ಚೈತ್ರ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ.
2: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
2: ಸರ್, ಈಗ ನನಗೆ 41 ವರ್ಷ. ಈ ಟೈಮಲ್ಲಿ ತುಂಬಾ ನನ್ ನೋಡ್ದಂಗೆ ಹಾರ್ಟ್ ಅಟ್ಯಾಕ್ ಆಗೋದು ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಮತ್ತೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರಲ್ಲ, ಅದು ಯಾವ ಇದಕ್ಕೆ ಸಂಭವಿಸುತ್ತೆ ಸರ್?
0: ಎಲ್ಲ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಈ ಏಜಲ್ಲಿ ಆಗೋದು ಸ್ವಲ್ಪ ಚಾನ್ಸ್ ಕಡಿಮೆ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋದು ತುಂಬ ವರ್ಷ ಶುಗರ್ ಇರೋರಿಗೆ ಅಥವಾ 60 ಮೇಲೆ ವಯಸ್ಸಾಗಿರೋರಿಗೆ ಅಂಥವ್ರಿಗೆ, ಅಥವಾ ಮುಂಚೆ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ, ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಇರೋರಿಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿಮ್ಮ ವಯಸ್ಸಲ್ಲಿ 41 ವಯಸ್ಸಿಗೆಲ್ಲ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋದು ಚಾನ್ಸ್ ತುಂಬಾ ಕಡಿಮೆ. ನಿಮ್ಮದು ಎಲ್ಲ ಒಂದ್ಸಲ ಪರೀಕ್ಷೆ ಮಾಡಿಸ್ಬೇಕು, ಶುಗರು ಬಿ ಪಿ ಕೊಲೆಸ್ಟ್ರಾಲು ಥೈರಾಯ್ಡು ಅದೆಲ್ಲ ಒಂದು. ಎರಡನೇದು, ನಿಮ್ಮ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು. ಆಮೇಲೆ ನಿಮ್ಮದು ತೂಕ ನೋಡಿಕೊಂಡು, ತೂಕ ಆದಷ್ಟು ಐಡಿಯಲ್ ನಿಮ್ಮದು ಬಾಡಿ ವೆಯ್ಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಮೇಂಟೈನ್ ಮಾಡಬೇಕು. ಅದಕ್ಕೆ ನಿಮ್ದು ಹೈಟ್ ಪ್ರಕಾರ ಏಜ್ ಪ್ರಕಾರ ಡಿಸೈಡ್ ಆಗುತ್ತೆ ನಿಮಗೆ ತೂಕ ಎಷ್ಟಿರಬೇಕು ಅಂತ. ಲೋ ಬಿ ಪಿ ಆಗ್ತಾ ಇದ್ರೆ ಜನರಲಿ ವೀಕ್ನೆಸ್ ಇಂದ ಆಗೋದು, ಅಥವಾ ತೂಕ ಕಮ್ಮಿ ಇದ್ರೆ ಅಥವಾ ವೀಕ್ನೆಸ್ ಇಂದ ಆಗುತ್ತೆ.
2: ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು. ಅದೇ ಹಿಂಗೆ ಏನಾರ ಒಂದ್ ಸ್ವಲ್ಪ ಊಟ ಮಾಡಿದಾಗ ಇದ್ ಮಾಡಿದಾಗ ಒಂದ್ ಸ್ವಲ್ಪ ಸುಸ್ತಾಗೋದು, ಬೆವರು ಜಾಸ್ತಿ ಬರುತ್ತೆ ಸರ್.
0: ಅದಕ್ಕೆಲ್ಲ ಒಂದ್ಸಲ ಟೆಸ್ಟ್ ಮಾಡಿಸ್ಬಿಡಿ, ಮಿಕ್ಕಿದೆಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದು ಬರೀ ಬಿ ಪಿ ಮಾತ್ರ ಕಮ್ಮಿ ಇದ್ರೆ ಸ್ವಲ್ಪ ನೀವು ಉಪ್ಪಿನಂಶ ಜಾಸ್ತಿ ತಗೊಂಡ್ರೆ ಬಿ ಪಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ.
2: ಅಂದ್ರೆ ವರ್ಷಕ್ಕೊಂದ್ಸಲಿ ಚೆಕ್ ಮಾಡಿಸ್ಬೇಕು.
0: ಹೌದು, ವರ್ಷಕ್ಕೊಂದ್ಸಲಿ.

0: ರಿಸ್ಕ್ ತುಂಬಾ ಜಾಸ್ತಿ.
1: ಓಕೆ ಸರ್, ಎರಡನೇ ಪ್ರಶ್ನೆ, ನನಗೆ ಅತಿ ಖುಷಿ ಆದಾಗ ಮತ್ತೆ ಅತಿ ದುಃಖ ಆದಾಗ ಸ್ವಲ್ಪ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಇದರಿಂದ ಏನಾದ್ರು ಸಮಸ್ಯೆ ಆಗ್ಬೋದಾ?
0: ಇಲ್ಲ, ಅದಕ್ಕೂ ಏನ್ ಸಂಬಂಧ ಇಲ್ಲ. ಸ್ವಲ್ಪ ಹೆದರಿಕೆ ಆದಾಗ, ಓಡಿದಾಗ, ಅಥವಾ ಏನಾದ್ರು ಟೆನ್ಷನ್ ಆದಾಗ ಹೃದಯ ಬಡಿತ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ಆಗುತ್ತೆ, ಅದು ಅದಾಗಬೇಕದು, ಅದೇ ನಾರ್ಮಲು. ಅದು 10 ನಿಮಿಷಕ್ಕೆ ನಾರ್ಮಲ್ ಸರಿ ಹೋಗ್ಬೇಕದು, ಸರಿ ಹೋಗ್ಬೇಕದು, 10 ನಿಮಿಷದಲ್ಲಿ ಸರಿ ಹೋಗುತ್ತೆ.
1: ಓಕೆ ಸರ್, ಲಾಸ್ಟ್ ಪ್ರಶ್ನೆ ಮೂರನೇದು ಸರ್, ತಾವ್ ಹೇಳಿದ್ರೆ ಗೋಲ್ಡ್ ನಂಬರ್ ಒನ್ ಅವರ್ ಅಂತೇಳಿ, ನಮ್ಮ ನಂಜುಗೂಡಿಂದ 50 ಕಿಲೋಮೀಟರ್ ಎಡೆಯಲ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಏನಾರ ಜನರ ಸಮಸ್ಯೆ ಆದ್ರೆ ಅಲ್ಲಿಂದ ಮೈಸೂರು ಬರೋ ತನಕ 1.5 ಗಂಟೆ ಟೈಮ್ ಬೇಕು ಸರ್, ಅಂತ ಹಳ್ಳಿಗರ ಪರಿಸ್ಥಿತಿ ಹೇಗೆ ವೈದ್ಯ ಲೋಕ ಸಂಭಾಳಿಸುತ್ತೆ ಅಂತ ಸರ್?
0: ಏನ್ ಮಾಡಕ್ಕಲ್ಲ, ನೀವು ಹತ್ರದ್ದು ಎಷ್ಟು ಹತ್ರದ್ದು ಆಸ್ಪತ್ರೆ ಇದೆಯೋ, ಎಲ್ಲಿ ಸ್ವಲ್ಪ ನಿಮಗೆ ಸೌಲಭ್ಯವಿದೆಯೋ, ಫೆಸಿಲಿಟೀಸ್ ಇದೆಯೋ, ಅಲ್ಲಿಗೆ ಹೋಗಬೇಕು. ಆಮೇಲೆ ಇಲ್ಲ ಅಂದರೆ, ನಿಮಗೆ 1 ಅವರ್ ಒಳಗೆ ಬರೋಕ್ಕಾಗಲಿಲ್ಲ ಅಂದರೆ ಆ್ಯಂಬ್ಯುಲೆನ್ಸ್ ಮಾಡ್ಕೊಂಡು ಬನ್ನಿ. ಆ್ಯಂಬ್ಯುಲೆನ್ಸಲ್ಲೇ ಟ್ರೀಟ್ಮೆಂಟು ಶುರು ಮಾಡ್ಬೋದು. ಅವ್ರು ಚೆಕ್ ಮಾಡಿಬಿಟ್ಟು ಆ್ಯಂಬ್ಯುಲೆನ್ಸಲ್ಲೇ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ, ಆವಾಗ 1/2 ಗಂಟೆಲೆ ಆ್ಯಂಬ್ಯುಲೆನ್ಸ್ ಬಂದ ತಕ್ಷಣವೇ ಅವ್ರು ನೋಡ್ಬಿಟ್ಟು ಪರೀಕ್ಷೆ ಮಾಡಿ ಏನಾಗಿದೆ ಅಂತ ನೋಡಿ ಟ್ರೀಟ್ಮೆಂಟ್ ಶುರು ಮಾಡ್ಬೋದು.
1: ಫಸ್ಟ್ ಏಡ್ ಇರ್ತದೆ ಆ್ಯಂಬ್ಯುಲೆನ್ಸ್ಲಿ?
2: ಖಂಡಿತ ಖಂಡಿತ ಇರುತ್ತೆ. ಮಹೇಶ್ ನಾಯ್ಕ ಅವರು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ಹಲೋ ನಮಸ್ತೆ, ಯಾರು ಎಲ್ಲಿಂದ? ಏನ್ ಹೇಳಿ ನಿಮ್ ಹೆಸರು? ರಾಜೇಶ್ ಅವರು. ಎಲ್ಲಿಂದ ಕರೆ ಮಾಡಿರೋದು?
3: ಮೈಸೂರಿಂದ.
2: ಕೇಳಿ ಡಾಕ್ಟರ್, ಪ್ರಶ್ನೆ ಇದೆ
3: ಸರ್. ಇದು ವಾಕಿಂಗ್ ಮಾಡುವಾಗ ಏರುಸಿರೋ ತರ ಆಗುತ್ತೆ ಸರ್, ಆಮೇಲೆ ಪೇಷಂಟ್ ಆದಂಗೆ ಸ್ವಲ್ಪ ನೋವು ಬರ್ತದಲ್ಲ.
2: ಏನ್ ಮಾಡುವಾಗ?
3: ವಾಕ್ ಮಾಡುವಾಗ.
2: ವಾಕ್ ಮಾಡುವಾಗ ಏದುಸಿರು ಬರುತ್ತೆ.
3: ಹಾ ಮೇಡಮ್. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ರೈಟ್ ಸೈಡ್ ಆದಂಗೆ ಸ್ವಲ್ಪ ನೋವು ಬರ್ತದೆ ಮೇಡಮ್.
2: ರೈಟ್ ಸೈಡ್ ಅಲ್ಲಿ ಎದೆ ನೋವು ಬರುತ್ತಾ?
0: ಒಂಥರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಎಷ್ಟು ವಯಸ್ಸು ಎಷ್ಟು ನಿಮಗೆ?
3: ನಮ್ಗೆ 48 ವರ್ಷ ಈಗ.
0: ನಿಮ್ಗೆ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ? ಶುಗರ್ ಆಗಲಿ, ಬಿ ಪಿ ಆಗಲಿ, ಆ ಥರ ಏನಾದ್ರು?
3: ಸರ್ ಯಾವುದಿಲ್ಲ ಸರ್, ಎಲ್ಲ ನಾರ್ಮಲ್ ಇದೆ. ವಾಕಿಂಗ್ ಮಾಡ್ತೀನಿ ನಾನು.
0: ಹಾಗಾದ್ರೆ ತೂಕ ಜಾಸ್ತಿ ಇದೆಯಾ ನಿಮಗೆ?
3: ಸರ್ ಇಲ್ಲ ಸರ್, ಇಷ್ಟೇ ಇದೆ ನಮ್ದು.
0: ಓಕೆ, ಹಾಗೆ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿ, ನಿಧಾನವಾಗಿ ಸ್ಟ್ಯಾಮಿನಾ ಅದು ಇಂಪ್ರೂವ್ ಆಗುತ್ತೆ. ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ಟ್ರೆಡ್ಮಿಲ್ ಟೆಸ್ಟ್ ಮಾಡಿಸ್ಕೊಂಡು ನೋಡಿ, ಅದು ರಿಪೋರ್ಟ್ ನಾರ್ಮಲ್ ಬಂದರೆ ಆವಾಗ ಸ್ವಲ್ಪ ನೋವು ಬಂದರೂ ಹೆದರಿಕೆ ಇಲ್ಲ
3: ಸರ್. ಅದು ರಿಪೋರ್ಟ್ ಎಲ್ಲ ಮಾಡ್ತೀನಿ, ಜಯದೇವಾದ್ರು ಮಾಡ್ತೀನಿ.
0: ಓಕೆ, ವೆರಿ ಗುಡ್ ಸರ್. ಸಾಗ ಅವ್ರು ಹೇಳ್ತಾರೆ ನಿಮಗೆ ಯಾತ್ರಿಂದ ಅಂತ ಹೇಳಿರ್ತಾರೆ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ರೆ ನೋವು ಬಂದರೂ ಪರವಾಗಿಲ್ಲ, ಅದೆಲ್ಲ ಬರೀ ಮಸ್ಕ್ಯುಲರ್ ಪೇನ್ ಅಂತ ಬಿಟ್ಟುಬಿಡ್ಬೋದು.
3: ಓಕೆ ಸರ್, ಓಕೆ, ಥ್ಯಾಂಕ್ ಯು.
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ರಾಜೇಶ್ ಅವರೇ ನಮಸ್ಕಾರ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
4: ವೆಂಕಟೇಶ್ ಬಿಆರ್, ಬದನಾಳ ಗ್ರಾಮದಿಂದ. ಮೇಡಮ್
2: ನಮಸ್ತೆ. ವೆಂಕಟೇಶ್ ಅವರೇ, ಕೇಳಿ ಪ್ರಶ್ನೆ, ಡಾಕ್ಟರ್ ಇದ್ದಾರೆ.
4: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
4: ಸರ್, ಈಗ ನನಗೆ ಸ್ಟ್ರೆಸ್ ಆದ ತಕ್ಷಣ ದೇವರು ಬರಕ್ ಶುರುವಾಗುತ್ತೆ. ಮತ್ತೆ ನಮ್ಮ ತಾಯಿಯವರು 80 ಆಗಿದೆ, ಅವರು ಕೂಡ ಸ್ಟ್ರೋಕ್ ಆಗಿದೆ. ಅವ್ರಿಗೆ ಈಗ ಟ್ರೀಟ್ಮೆಂಟು ಅಂತಂದ್ರೆ, ಕೆಲವರು ಆಯುರ್ವೇದಿಕ್ ಅವರು ಸಾಮಾನ್ಯ ಮಟನ್ ಹೇಳ್ತಾರೆ ತಿನ್ನಿ ಪುಷ್ಟಿಗೆ ಅಂತ ಹೇಳ್ತಾರೆ. ಅದರಿಂದ ಅವ್ರಿಗೆ ನೀವ್ ಹೇಳದಂಗೆ ಎಕೋಸ್ಟ್ರಿನ್ ಮತ್ತು ಬಿ ಪಿ ಮಾತ್ರ ಎರಡನ್ನು
0: ತಗೋತಾ
4: ಇದಾರೆ. ಬಟ್ ಮಟನ್ ತಿನ್ನಿ ಅಂತ ಅವ್ರು ಹೇಳ್ತಾರೆ, ಅದಕ್ಕೆ ನೀವ್ ಅಂದ್ರಲ್ಲ ಅದಕ್ಕೆ ಹೇಳಿದ್ರು.
0: ಇಲ್ಲ, ಮಟನ್ ಒಳ್ಳೇದಲ್ಲ, ಸೊ ಆದಷ್ಟು ಬೇಡ.
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವೆಂಕಟೇಶ್ ಅವರೇ, ನಮಸ್ಕಾರ.
4: ಇದಾಗುತ್ತಲ್ಲ ಸ್ಟ್ರೆಸ್ ಆದಾಗ ಬೆವರು ಬರುತ್ತಲ್ಲ ಸರ್, ಅದಕ್ಕೆ
0: ಬರುತ್ತೆ, ಬೆವರು ಬರುತ್ತೆ, ಸ್ಟ್ರೆಸ್ ಆದಾಗ ಬೆವರು ಬರುತ್ತೆ.
4: ಅದು ಹಾರ್ಟ್ ರಿಲೇಟೆಡ್?
0: ಇಲ್ಲ ಇಲ್ಲ, ಹಾರ್ಟ್ ರಿಲೇಟೆಡ್ ಅಲ್ಲ. ಯಾವ ತರ ಸ್ಟ್ರೆಸ್ ಆದ್ರೂ ಬೆವರು ಬರುತ್ತೆ.
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
5: ಹಲೋ, ನಮಸ್ತೆ. ವಿಷ್ಣುಮರಮ್ಮನ ದೇವಸ್ಥಾನದಿಂದ ಶಾಂತಮ್ಮ ಅಂತ. ಮೇಡಮ್
2: ನಮಸ್ತೆ. ಶಾಂತಮ್ಮ ಅವರೇ, ಏನ್ ಪ್ರಶ್ನೆ ಇದೆ ನಿಮ್ದು?
5: ಮೇಡಮ್, ನನಗೆ ಸ್ವಲ್ಪ ಅಂಜುಗ್ರ ಆಗಿದೆ. ಎಲ್ಲ ಸ್ವಲ್ಪ ಇದಕ್ಕಿದಂಗೆ ಎದೆ ಬಿಡ್ತಾ ಬರೋದು, ಒಂಚೂರು ಉಸಿರಾಡಕ್ ತೊಂದರೆ ಆಗೋದು, ಈ ತರ ಆಗ್ತಾ ಇರ್ತದೆ ಮೇಡಮ್ ನಂಗೆ.
2: ಓಕೆ, ಸಡನ್ ಆಗಿ ಎದೆ ಬಿಡ್ತಾ
5: ಜೋರಾಗುತ್ತಾ? ಸ್ವಲ್ಪ ಜೋರಾಗೇನಿಲ್ಲ, ಒಂಥರ ಉಸಿರಾಡಕ್ಕೆ, ಒಂಥರ ಉಸಿರಾಡಕ್ ತೊಂದರೆ ಆಗೋದು, ಏನೋ ಆಗೋಯ್ತೇನೋ ಅನ್ನಂಗಾಯ್ತು. ಈಗ ಒಂದ್ ತಿಂಗಳಲ್ಲಿ ಎಲ್ಲ ಮನಸ್ಸು ಹಂಗೆ ಇದು ಎಕ್ಕೋ ಎಲ್ಲ ಮನಸ್ಸು ಏನೂ ಇಲ್ಲ ಅಂತ ಕಾಮಾಕ್ಷಿಯಲ್ಲಿ ನಾರ್ಮಲ್ ಬಂತು. ಈಗ ಮನ್ ಮನೆ ಆಗುತ್ತೆ, ಟೀ ಕುಡಿಯೋದ್ರಿಂದ ಏನಾರ ಪ್ರಾಬ್ಲಮ್ ಆಗುತ್ತೆ ಮೇಡಮ್?
0: ಇಲ್ಲ ಇಲ್ಲ, ಅದರಿಂದ ಎಲ್ಲ ಏನೂ ತೊಂದರೆ ಆಗಲ್ಲ. ನಿಮ್ಗೆ ಯಾರ ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿದ್ರು ಅವ್ರು ಮಾತ್ರ ಬರೆದು ಕೊಟ್ಟಿರ್ತಾರೆ ಈ ತೊಂದರೆಗೆ, ಇಲ್ಲಾಂದ್ರೆ ಇನ್ನೊಂದ್ಸಲ ಹೇಳಿ ಈ ತರ ಆದಾಗ ಆಗುತ್ತೆ, ಅದಕ್ಕೂ ಅದಕ್ಕೂ ಮಾತ್ರ ಇದೆ ಬರ್ಕೊಡ್ತಾರೆ.
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ಕರೆಯಲ್ಲಿ.

0: ಅಡಚಣೆ ಉಂಟಾಗಿದೆ. ಹಲೋ,
1: ಹಲೋ
0: ನಮಸ್ತೆ
1: ಹಲೋ,
0: ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ಮೈಸೂರಿಂದ ಸಂಧ್ಯಾ ಸುರೇಶ್ ಅಂತ ಮೇಡಮ್.
0: ಸಂಧ್ಯಾ ಅವರೇ, ಕೇಳಿ ನಿಮ್ಮ ಪ್ರಶ್ನೆನ.
1: ಸರ್, ನನಗೆ ಗರ್ಭಕೋಶದ ಆಪರೇಷನ್ ಆಗಿದೆ, 2 ವರ್ಷ ಆಯ್ತು.
0: ಓಕೆ.
1: ಅದು ತುಂಬಾ ಬೆವರಾಗುತ್ತಲ್ಲ ಸರ್, ಏನಕ್ಕೆ?
2: ಏನು ಆಪರೇಷನ್ ಮಾಡಿದ್ರು?
0: ಗರ್ಭಕೋಶದ ಆಪರೇಷನ್ ಆಗಿದೆ. ಗರ್ಭಕೋಶದ ಆಪರೇಷನ್ ಆಗಿ 2 ವರ್ಷ ಆಗಿದೆ.
2: ಅದು ಪರವಾಗಿಲ್ಲ, ಗರ್ಭಕೋಶದ ಆಪರೇಷನ್ ಆದಮೇಲೆ ಅದು ಮೆನೋಪಾಸ್ ಸಿಂಪ್ಟಮ್ಸು ಬೆವರು ತುಂಬ ಬಂದೇ ಬರುತ್ತೆ, ಅದು ನಿಧಾನವಾಗಿ ಕಮ್ಮಿ ಆಗುತ್ತೆ. ಅದಕ್ಕೂ ಹಾರ್ಟ್ ಪ್ರಾಬ್ಲಮ್ಗೂ ಏನೂ ಸಂಬಂಧ ಇಲ್ಲ.
1: ಫುಲ್ಲು ನೀರು ನೀರಂಗ.
2: ಹ್ಞೂ, ನಿಮಗೆ ಎದೆ ನೋವು ಇಲ್ಲ ಅಂದರೆ ಅದಕ್ಕೇನು ಯೋಚನೆ ಮಾಡಬೇಡಿ. ಅದು ಯಾರು ಗರ್ಭಕೋಶ ಆಪರೇಷನ್ ಮಾಡಿದ್ರು ಆ ಡಾಕ್ಟ್ರಿಗೆ ಹೇಳಿ, ಅವ್ರು ಕೆಲವ್ರಿಗೆ ಸ್ವಲ್ಪ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಸ್ವಲ್ಪ ದಿನಕ್ಕೆ, ಅದು ತೊಗೊಂಡ್ರೆ ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗುತ್ತೆ.
0: ಓಕೆ, ಸಂಧ್ಯಾ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಇನ್ನೇನು, ನಾವು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಆಗ್ತಾ ಇದೆ. ಈಗ 40 ವರ್ಷ ಆದಮೇಲೆ ಯಾವ ಯಾವ ಟೆಸ್ಟ್ಗಳನ್ನು ಮಾಡಿಸಲೇಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿ, ಯಾವ್ಯಾವ ಟೆಸ್ಟ್ ಮಾಡಿಸಿದ್ರೆ ಏನೇನು ಗೊತ್ತಾಗತ್ತೆ, ಗೊತ್ತಾದ ಮೇಲೆ ನಾವು ಹೇಗೆ ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು, ಮಾತ್ರೆ ತಗೊಳ್ಳೋದಾಗಿರಬಹುದು ಅಥವಾ ಒಂದು ಮಂತ್ಲಿ ಚೆಕಪ್ಪು, ಇಯರ್ಲಿ ಚೆಕಪ್ಪು, ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇರಬೇಕು ಅಂತೆಲ್ಲ ಕೂಲಂಕುಷವಾಗಿ ತಿಳಿಸ್ಕೊಟ್ಟದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಸಮಯವನ್ನು ಆಕಾಶವಾಣಿಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ಅಪೋಲೋ ಪಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ 40 ವರ್ಷ ವಯಸ್ಸಿನೊಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯ ಆರೋಗ್ಯ ತಪಾಸಣೆಗಳು ಈ ಕುರಿತು ಮಾಹಿತಿಯನ್ನು ನೀಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಕೀರ್ತನಾವಿ, ತಾಂತ್ರಿಕ ಸಹಾಯ ಎನ್ ಶಿವನಂಜಯ್ಯ ಹಾಗೂ ವಿನಯ ಸಿಂಹ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. 7 o'clock ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧಾ ಶ್ರೀರಾಮ್, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂಎಸ್ ಮಧುಕರ್.

ಚಿತ್ರ ವಸಂತಗೀತ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 5:41.
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ, ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ.
3: ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕೆಎಸ್ಒಯು

0: ಮುಕ್ತವಾಣಿ ಪ್ರಾಯೋಜಿತ ಬಾನುಲಿ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೀಠದ ಬಗ್ಗೆ, ಅಲ್ಲಿನ ಕಾರ್ಯಚಟುವಟಿಕೆಯ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರು, ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದ ನಿರ್ದೇಶಕರಾದಂತಹ ಡಾಕ್ಟರ್ ಸೆಲ್ಲುಪಿಳ್ಳೆ ಅಯ್ಯಂಗಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್. ಪ್ರೊಫೆಸರ್ ಎಂ ಜಿ ಕೃಷ್ಣನ್ ಅವರು ಅಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿದ್ದಾಗ ಅವರು ನನ್ನನ್ನು ಈ ಸಂಶೋಧನಾ ವಿಭಾಗಕ್ಕೆ ಗೌರವ ನಿರ್ದೇಶಕರನ್ನಾಗಿ ನೇಮಿಸಿದರು. ಕಾರಣ ಏನು ಅಂತ ಕೇಳಿದ್ರೆ, ಇದು ಚಟುವಟಿಕೆಗಳು ಮುಂದುವರಿಲಿ ಅನ್ನೋದಾಗಿ. ಹಾಗಾಗಿ ಅವರು ನನ್ನನ್ನು ಗೌರವ ನಿರ್ದೇಶಕರನ್ನಾಗಿ ಮಾಡಿದ ತಕ್ಷಣವೇ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಾವು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಹಾಗೆ 4/7/2014 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳ ಬಗ್ಗೆ ಒಂದು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿದ್ವಿ. ಈ ವಿಚಾರ ಸಂಕಿರಣದಲ್ಲಿ ಬಹಳಷ್ಟು ಜನ ಪಾಲ್ಗೊಂಡಿದ್ದರು, ಚೆನ್ನಾಗಾಯಿತು. ಸೊ ಇನ್ನು 15, 16, 17 ಸಂದರ್ಭ ನಮಗೆ ಬಹಳ ಕಷ್ಟಕರವಾದಂತಹ ದಿನಗಳು. ಯಾಕೆಂದರೆ ವಿಶ್ವವಿದ್ಯಾನಿಲಯದ ಮಾನ್ಯತೆ ಪ್ರಶ್ನೆಗಳು ಬಂದ್ಬಿಡ್ತು, ಅನುದಾನ ಆಯೋಗದಿಂದ ಸಮಸ್ಯೆಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಅತ್ಯಂತ ಆಕ್ಟಿವ್ ಆಗಿ ಏನನ್ನು ಮಾಡೋದಕ್ಕಾಗಲಿಲ್ಲ. ಆದರೆ ಯಾವಾಗ ಪ್ರೊಫೆಸರ್ ಶಿವಲಿಂಗಯ್ಯ ಸರ್ ಅವರು ಬಂದರು, ಅವರು ಬಂದ ನಂತರ ಮತ್ತೆ ಅವರು ಮಾನ್ಯತೆಯನ್ನು ತಂದರು, ಮತ್ತೆ ವಿಶ್ವವಿದ್ಯಾನಿಲಯವನ್ನು ಪುನಶ್ಚೇತನಗೊಳಿಸಿದ್ರು. ಆ ಸಂದರ್ಭದಲ್ಲಿ ನಾವು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಿಂದ ದಿನಾಂಕ 11/12/2018 ಒಂದು ದಿನದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ವಿ. ಈ ವಿಚಾರ ಸಂಕಿರಣದಲ್ಲಿ ಜರ್ಮನ್ ಮತ್ತು ಭಾರತ ದೇಶಗಳ ಐತಿಹಾಸಿಕ ಸಂಬಂಧಗಳ ಬಗ್ಗೆ ಮತ್ತು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ಒಂದು ತುಲನಾತ್ಮಕವಾದಂತಹ ಕಂಪ್ಯಾರಿಟಿವ್ ಸ್ಟಡಿ ರೀತಿಯಲ್ಲಿ ಒಂದನ್ನು ಮಾಡಿದ್ವಿ. ಅಂದರೆ ಮೈಸೂರು ಮತ್ತು ಜರ್ಮನ್ಗಳಿಗೆ ಇರುವಂತಹ ಸಂಬಂಧ ಮತ್ತು ಈ ಮಹಾರಾಜರು ಮತ್ತು ಜರ್ಮನ್ ಮೇಲೆ ಆದ ಪ್ರಭಾವಗಳು, ಇದ್ರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಜರ್ಮನ್ ದೇಶದ ಮಾರ್ಕಸ್ ಹುಕ್ ಅವರ ಹೆಸರು, ಇನ್ನೊಂದು ಅಮರಪ್ರಭು ಅಂತ ಅವರು ಕರ್ಕೊಳ್ತಾರೆ ಅವರನ್ನು, ಅವರು ಮಾರ್ಕಸ್ ಹುಕ್ ಅವರು ವಿಶೇಷವಾದಂತಹ ಉಪನ್ಯಾಸವನ್ನು ನೀಡಿದರು. ಮತ್ತು ಇದಾದ ನಂತರ ಪ್ರೊಫೆಸರ್ ವಿದ್ಯಾಶಂಕರ್ ಅವರು ನಮ್ಮ ಕುಲಪತಿಗಳಾಗಿ ಬಂದರು. ಅವರು ಕೂಡ ಬಹಳ ಸದಾಕಾಲ ಏನಾದರೂ ಹೊಸದು ಮಾಡಬೇಕು ಅಂತ ಯೋಚನೆ ಮಾಡುವಂತಹ ಒಬ್ಬ ಕುಲಪತಿ. ಅವರು ಬಂದರು. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠ ಮತ್ತು ಬೆಂಗಳೂರಿನ ಪ್ರಸಿದ್ಧವಾದಂತಹ ದಿ ಮಿಥಿಕ್ ಸೊಸೈಟಿ, ಯಾಕಂದ್ರೆ ಮಿಥಿಕ್ ಸೊಸೈಟಿ ಬಗ್ಗೆ ಗೊತ್ತಿರುವಂತಹದ್ದೇ, ಅದು ಪ್ರಾಚೀನವಾದಂತಹ ಒಂದು ಸಂಸ್ಥೆ ಮತ್ತು ಇತಿಹಾಸ ಮತ್ತು ಪುರಾತತ್ವಕ್ಕೆ ಅದು ಮಾಡ್ತಾ ಇರುವಂತಹ ಕೊಡುಗೆ ಅತ್ಯಂತ ಹೆಚ್ಚು. ಅಂತಹ ಮಿಥಿಕ್ ಸೊಸೈಟಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವೆರಡು ಸಂಸ್ಥೆಗಳು ಸೇರಿ ಶ್ರೀ ಜಯಚಾಮರಾಜ ಒಡೆಯರ್ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಜಯಚಾಮರಾಜ ಒಡೆಯರ್ರವರ ಜೀವನ ಮತ್ತು ಸಾಧನೆಗಳು ಎಂಬ ವಿಚಾರದ ಬಗ್ಗೆ ಎರಡು ದಿನದ ಒಂದು ವಿಚಾರ ಸಂಕಿರಣವನ್ನು ಮಾಡಿದ್ವಿ. 20/8/2019 ಮತ್ತು 21/8/2019 ಈ ಎರಡು ದಿನದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ್ದು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು, ಮೈಸೂರಿನ ಮಹಾರಾಜ ವಂಶಸ್ಥರು ಮತ್ತು ಇವತ್ತಿನ ಸಂಸದರು, ಮೈಸೂರು ಕೊಡಗು ಸಂಸದರು, ಇವರು ಮುಖ್ಯ ಅತಿಥಿಗಳಾಗಿದ್ದರು. ಅದಲ್ದೇ ಪ್ರೊಫೆಸರ್ ಕೃ ನರಹರಿ ಅವರು, ಆಮೇಲೆ ಶ್ರೀ ವಿ ನಾಗರಾಜರವರು, ಈಗ ಅವರು ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾಗಿದ್ದಾರೆ, ಅವರು ಮತ್ತು ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಮತ್ತು ಪ್ರೊಫೆಸರ್ ರಮೇಶ್ ರವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ಅವರು ಆವತ್ತು ಕುಲಸಚಿವರಾಗಿದ್ದರು. ಹೀಗೆ ಇದು ಅತ್ಯಂತ ಯಶಸ್ವಿಯಾಗಾಯಿತು. ಇದರಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಭಾಗವಹಿಸಿದ್ರು. ನಮ್ಮ ನಂದಕುಮಾರ್ ಅವರು,
0: ರಾಸಾನಂದ ಕುಮಾರ್
1: ಅವರು ಪಾಲ್ಗೊಂಡಿದ್ರು, ಹಾಗೆ ಡಾಕ್ಟರ್ ಲಾನಾಸ್ವಾಮಿ ಅವರು, ಕುಲಕರ್ಣಿ ಅವರು, ಹೀಗೆ ದೊಡ್ಡ ದೊಡ್ಡವರೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬಾ ಚೆನ್ನಾಗಿ ನಡೀತು. ಇದಲ್ದೇ ಪ್ರತಿ ವರ್ಷನೂ ಕೂಡ ಆ ಜನ್ಮ ದಿನದ ವಿಚಾರಗಳನ್ನು ತುಂಬಾ ವಿಶೇಷವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ನಾನೇ ಸ್ವತಃ ಹೋಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅನೇಕ ವಿಶೇಷ ಉಪನ್ಯಾಸಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಒಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಸಾಧನೆಗಳನ್ನು ಜನಕ್ಕೆ ತಲುಪಿಸುವಂತೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಇದಲ್ದೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಎನ್ಲೈಟ್ ಅಂಡ್ ರೂಲ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂತಹ ಪುಸ್ತಕವನ್ನು ಪ್ರಕಟಣೆ ಮಾಡಲಾಯಿತು. ನಮ್ಮ ವಿಶ್ವವಿದ್ಯಾನಿಲಯದ ಕೊಡುಗೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೀಠವನ್ನು ಸ್ಥಾಪನೆ ಮಾಡಿದ ನಂತರ ಇದು ಅಲ್ಲಿಂದ ಬಂದಂತಹ ಪ್ರೊಫೆಸರ್ ಎಂ ಜಿ ಕೃಷ್ಣನ್ ಇದ್ದಾಗ ಬಿಡುಗಡೆ ಆದಂತಹದ್ದು. ಅಂದರೆ ಇದನ್ನು ಕೂಡ ಕನ್ನಡಕ್ಕೆ ಈಗ ಮಾಡ್ತಾ ಇದ್ದೀವಿ ನಾವು. ಹೀಗೆ ನಾವು ಒಂದಷ್ಟು

0: ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಶ್ರೋತೃಗಳಲ್ಲಿ ನನ್ನದೊಂದು ಮನವಿ ಇದೆ. ಇದೆಲ್ಲ ಏನು ಅಂತ ಕೇಳಿದ್ರೆ, ನಮಗೆ ಇರುವ ಇನ್ನಷ್ಟು ಮಾಡ್ಬೋದಾಗಿತ್ತಲ್ಲ, ಪೀಠಗಳು ಇನ್ನಷ್ಟು ಆಕ್ಟಿವ್ ಆಗಿರ್ಬೋದು, ಇನ್ನಷ್ಟು ವಿಚಾರಗಳನ್ನು ಮಾಡ್ತಾನೆ ಇರ್ಬೋದು ಅಂತೆಲ್ಲ ಅನ್ಸುತ್ತೆ. ನನ್ನ ಸಹಪಾಠಿಗಳಿಗೂ ಅನ್ಸುತ್ತೆ, ನನ್ನ ಜೊತೆಲಿರೋರ್ಗೂ ಅನ್ಸುತ್ತೆ, ನಮ್ಮ ಪೀಠದ ಬಗ್ಗೆ ತಿಳ್ಕೊಂಡಿರೋರ್ಗೂ ಅನ್ಸುತ್ತೆ. ಆದ್ರೆ 15 ಲಕ್ಷ ರೂಪಾಯಿಗಳ ಒಂದು ಠೇವಣಿ ಏನಿದೆ, ಆ ಠೇವಣಿಯಲ್ಲಿ ವರ್ಷದಲ್ಲಿ ಬರುವ ಬಡ್ಡಿಯಲ್ಲಿ ಮಾತ್ರ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ನಿಯಮ ನಮಗಿದೆ. ನಾವು ಸರ್ಕಾರದಿಂದ ಇದಕ್ಕಾಗಿ, ಪೀಠಕ್ಕಾಗಿ ಯಾವ ಅನುದಾನಗಳು ಇಲ್ಲ. ಯಾವುದಾದರೂ ಸಂಸ್ಥೆಗಳೋ ಅಥವಾ ಯಾವುದಾದರೂ ಈ ತರ ನಮಗೆ ಮಿಥಿಕ್ ಸೊಸೈಟಿಯವರು ಒಂದು ಸಹಯೋಗವನ್ನು ಕೊಟ್ಟಂತೆ ಕೊಟ್ಟಾಗ ನಾವು ಇನ್ನಷ್ಟು ಕಾರ್ಯಚಟುವಟಿಕೆ ಮಾಡಬಹುದೇ ಹೊರತು, ಇರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅನ್ನೋದು ನಮ್ಮ ಮಿತಿ.
1: ಆ ಮಿತಿಯಲ್ಲೇ ಸಾಧ್ಯ ಆದಷ್ಟು ಮಾಡ್ತಾ ಇದ್ದೀರಿ.
0: ಹೌದು, ಆ ಮಿತಿಯಲ್ಲೇ ನಾವು ಮಾಡಬೇಕಾಗಿದೆ. ಆ ಮಿತಿಯನ್ನು ಮೀರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಿತಿಯನ್ನು ಮೀರಿದ್ರೆ ಒಂದು ಸಂಪನ್ಮೂಲಗಳ ಕೊರತೆ, ಎರಡನೇದು ನಾವು ಮುಂದಿನ ವರ್ಷದ್ದು ಇವಾಗಲೇ ಬಳಸ್ಕೊಳ್ತೀವಿ ಅಂತಂದ್ರೆ ನಮಗೆ ಆಡಿಟ್ ಅಬ್ಜೆಕ್ಷನ್ಗಳಾಗ್ತವೆ.
1: ಹೌದು,
0: ಹಾಗಾಗಿ ಇರುವ ಮಿತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ.
1: ಸಾಕಷ್ಟು ವಿಷಯಗಳನ್ನು ವಿವರಿಸಿದ್ರಿ. ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಈ ಪೀಠದಿಂದ ಏನೇನು ಅನುಕೂಲತೆಗಳಿದೆ ಸರ್? ಒಂದು ಅವರು ಸಂಶೋಧನೆ ಮಾಡಲಿಕ್ಕಿರ್ಬೋದು ಈ ವಿಷಯಗಳಲ್ಲಿ ಈ ರೀತಿಯಾಗಿ.
0: ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಇದರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರೆ ನಮ್ಮ ಪೀಠಕ್ಕೆ ಬರಬಹುದು. ನಮ್ಮ ಪೀಠದಲ್ಲಿ ಇರುವಂತಹ ವಿದ್ವಾಂಸರು ಅಥವಾ ನಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಹೊಸದಾದಂತಹ ಸಂಶೋಧನೆಗಳಿಗೆ ನಾವು ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಈಗ ಒಂದು ಹೊಸದಾಗಿ ಯಾವುದಾದ್ರೂ ಒಂದು ಕೋರ್ಸ್ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಮೈಸೂರು ಅರಸರ ಬಗ್ಗೆ ಯಾವುದಾದ್ರೂ ಒಂದು ಡಿಪ್ಲೊಮೋ ಕೋರ್ಸ್ ಅನ್ನ ಮಾಡೋಣವಾ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಒಂದು ಡಿಪ್ಲೊಮೋ ಕೋರ್ಸ್ ಅನ್ನ ಮಾಡೋಣವಾ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಇದರಲ್ಲೂ ಒಂದು ತೊಡಕಿರೋದನ್ನ ನಾವು ಗಮನಿಸ್ತಾ ಇದೀವಿ. ಏನಪ್ಪಾ ಅಂತ ಕೇಳಿದ್ರೆ, ಒಂದು ಅಧ್ಯಯನದ ಅವಕಾಶ ಅಂತ ಹೇಳಿದ್ರೆ ಇವಾಗೆಲ್ಲ ಏನಾಗಿದೆ, ಎಂಪ್ಲಾಯಬಿಲಿಟಿನ ನೋಡ್ತಾರೆ. ಯಾವುದೇ ಕೋರ್ಸ್ ಅನ್ನ ಓದೋದ್ರಿಂದ ಅಥವಾ ಯಾವುದೇ ವಿದ್ಯಾಭ್ಯಾಸವನ್ನು ಮಾಡೋದ್ರಿಂದ ಹಿಂದೆ ಎಲ್ಲ ಶಿಕ್ಷಣ ತಿಳ್ಕೋಬೇಕು, ಜ್ಞಾನ ಅನ್ನೋದು ಒಂದು ಪ್ರಧಾನವಾದ ವಿಚಾರವಾಗಿತ್ತು. ನಾನು ಈ ವಿಚಾರ ತಿಳ್ಕೊಂಡಿದ್ದೀನಿ ಅನ್ನೋದು ಒಂದು ಸಂತೋಷವನ್ನು ಕೊಡ್ತಾ ಇತ್ತು. ಆದರೆ ಇವತ್ತಿನ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾನು ಯಾವುದೋ ಒಂದು ಸಮಯವನ್ನು ನಾನು ವ್ಯಯಿಸಿದರೆ ಆ ಸಮಯದಿಂದ ನನಗೆ ಸಿಗಬಹುದಾದಂತಹ ಪ್ರಯೋಜನಗಳೇನು ಮತ್ತು ನನಗೆ ಸಿಗಬಹುದಾದಂತಹ ಕೆಲಸಗಳೇನು ಅಂತ ನೋಡ್ತಾರೆ.
1: ಅದರಲ್ಲೂ ಈ ದೂರ ಶಿಕ್ಷಣಕ್ಕೆ ಬರುವವರಲ್ಲಿ ಹೆಚ್ಚಿನವರು ಉದ್ಯೋಗವನ್ನು ಆರಿಸಿ ಬರೋದು ಮತ್ತೆ ಪದೋನ್ನತಿಗಾಗಿ ಬರುವವರೇ ಹೆಚ್ಚಿರೋದ್ರಿಂದ ಇದು ಇನ್ನೂ ಸ್ವಲ್ಪ ಕಷ್ಟವೇ ಇಲ್ಲಿ.
0: ಹೌದು, ಯಾಕಂದ್ರೆ ಯಾವ ಸಬ್ಜೆಕ್ಟ್ ಅನ್ನ ಓದಿದ್ರೆ ಏನ್ ಕೆಲಸ ಸಿಗುತ್ತೆ ಅಂತಾನೆ ಕೇಳ್ಕೊಂಡು ಬರೋದು. ಇವತ್ತು ಏನಾಗಿದೆ, ಯಾವುದೇ ವಿಶ್ವವಿದ್ಯಾನಿಲಯ ತಗೊಳ್ಳಿ ನೀವು, ಪ್ರಪಂಚದ, ಕೇವಲ ನಮ್ಮ ಕರ್ನಾಟಕದ ರಾಜ್ಯದ ಅಲ್ಲ, ಪ್ರಪಂಚದ ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲಿ ಅನೇಕ ಸಬ್ಜೆಕ್ಟ್ಗಳು ಕ್ಲೋಸ್ ಆಗಿವೆ. ಇದಕ್ಕೆ ಕಾರಣ ಏನು ಅಂದ್ರೆ, ಅವುಗಳು ಎಂಪ್ಲಾಯಬಿಲಿಟಿನ ಅಂದ್ರೆ ಉದ್ಯೋಗವನ್ನು ಕೊಡುವ ಸಾಮರ್ಥ್ಯವನ್ನು ಕಳ್ಕೊಂಡಿವೆ ಅಂತ. ಸೊ ಹಾಗಾಗಿ ನಾವು ಇವತ್ತು ಹೇಗೆ ನಮ್ಮ ಪೀಠದಿಂದ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಯಾರು ಓದೋದಕ್ಕೆ ಆಸಕ್ತಿ ಇದೆಯೋ ಅವರಿಗೆ ನಾವು ಸಹಕಾರವನ್ನ ಕೊಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ನಾನು ತಿಳಿದಿರೋ ಹಾಗೆ ಈ ಆರ್ಕೈವ್ಸ್ ಅನ್ನೋದು ಡಿಪಾರ್ಟ್ಮೆಂಟ್ಸ್ಗಳಿದೆ ಅಂದ್ರೆ ಪತ್ರಾಗಾರ ಇಲಾಖೆ, ನಾನಲ್ಲಿ ಅನೇಕ ಪತ್ರಗಳನ್ನೆಲ್ಲ ನೋಡಿದ್ದೀನಿ. ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದಿನಚರಿಗಳನ್ನು ಗಮನಿಸಿದ್ರೆ ಅತ್ಯಂತ ವಿಶಿಷ್ಟವಾದ ಸಂಶೋಧನೆಗೆ ಅವಕಾಶ ಇದೆ. ನಾ ತಮಗೊಂದು ಮಾತನ್ನು ಹೇಳಬೇಕು, ಪ್ರಧಾನಮಂತ್ರಿ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ ಯಾವಾಗಲೂ, ನಾನು ಪ್ರಧಾನ ಸೇವಕನೇ ಹೊರತು ನಾನು ಪ್ರಧಾನ ಮಂತ್ರಿ ಅಲ್ಲ, ನನ್ನನ್ನು ಪ್ರಧಾನ ಸೇವಕ ಅಂತ ತಿಳ್ಕೊಳ್ಳಿ ಅಂತ ನೀವು ಅವರ ನೋಡಿರ್ಬೋದು. ಆದ್ರೆ ಈ ಮಾತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹೇಳಿದ್ದಾರೆ. ನಾನು ಅವರು ಒಂದು ಪತ್ರದಲ್ಲಿ ಗಮನಿಸುವಾಗ ದಿವಾನರುಗಳು ಬಂದು ಕೇಳ್ತಾರೆ, ಮಹಾರಾಜ ನೀವು ರಾತ್ರಿಯ ತನಕ ಬರೆಯೋದು ಓದೋದು ಎಲ್ಲ ನೀವೇ ಮಾಡ್ತಾ ಇದ್ದೀರಿ, ನೀವು ಮಹಾರಾಜರಾಗಿದ್ದೀರಲ್ಲ, ವಿಶ್ರಾಂತಿಯನ್ನು ಜಾಸ್ತಿ ಪಡೆಯಬಹುದಲ್ವೇ ಅಂತ ಪ್ರಶ್ನೆಯನ್ನು ನಾಲ್ವಡಿಯವರಿಗೆ ಕೇಳಿದಾಗ, ನಾಲ್ವಡಿಯವರ ರೆಕಾರ್ಡ್ಸ್ ಅಲ್ಲಿ ಇದೆ, ಅವರು ಹೇಳ್ತಾರೆ ನಾನು ರಾಜ ಅನ್ನೋದು ಜನಗಳ ಅಭಿಪ್ರಾಯ, ಆದರೆ ನಾನು ಪ್ರಧಾನ ಸೇವಕನಾಗಿದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದು ನಾಲ್ವಡಿಯವರು ಹೇಳ್ತಾರೆ. ಅಂದ್ರೆ ಇವತ್ತಿನ ಏನು ಈ ಉದಾತ್ತ ಚಿಂತನೆ, ನಾಲ್ವಡಿಯವರ ಕಾಲಕ್ಕಾಗಲೇ ಅದನ್ನ ನೋಡಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ.
1: ಅದು ಒಂದಷ್ಟು ಜನಕ್ಕೆ ಪ್ರೇರಣೆ ಆಗ್ಬೇಕು.
0: ಹೌದು, ಹಾಗೇನೆ ಇಂಗ್ಲೆಂಡ್ಗೆ ಹೋದಾಗ ಅವರು ಯಾವ ಒಬ್ಬ ವ್ಯಕ್ತಿ ಧಾರ್ಮಿಕನಾಗಿದ್ದಷ್ಟು ಕೂಡ ಅವನ ಆಡಳಿತಗಳು ದಿಕ್ಕು ತಪ್ಪು ಬಿಡುತ್ತವೆ ಅಂತ ಕೆಲವರ ಅಭಿಪ್ರಾಯ. ನಾವು ಇತಿಹಾಸದ ಪಾಠದಲ್ಲಿ ನಾವೇನು ಹೇಳ್ತೀವಿ ಅಂತಂದ್ರೆ, ಯಾವುದೇ ವ್ಯಕ್ತಿ ಧಾರ್ಮಿಕವಾಗಿದ್ದಾಗ ಅವನು ಅತ್ಯಂತ ಒಳ್ಳೆಯವನಾಗಿರ್ತಾನೆ, ಆದ್ರೆ ಧರ್ಮದ ಜೊತೆಗೆ ರಾಜಕೀಯದ ಚಿಂತನೆಗಳು ಸೇರ್ಕೊಂಡ್ಬಿಟ್ರೆ ಆ ಧರ್ಮ ಮತ್ತು ರಾಜಕೀಯಕ್ಕಾಗಿ ಧರ್ಮವನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಾಯಿಂಟ್ ಅನ್ನು ಯಾಕೆ ಹೇಳಿದೆ ಅಂತಂದ್ರೆ, ಲಂಡನ್ ನಲ್ಲಿದ್ದಾಗ ಅವರು ಇಂಗ್ಲೆಂಡಿನ ಮಹಾರಾಣಿಯವರಿಗೆ ಒಂದು ಲೆಟರ್ನ ಬರೀತಾರೆ.

0: ನಾನು ಉಪಾಕರ್ಮವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಕಾವೇರಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬರ್ತಿದ್ದೆ. ನದಿಯಲ್ಲೇ ಸ್ನಾನ ಮಾಡಬೇಕು ಅನ್ನೋದೊಂದು ನಿಯಮವನ್ನು ನಮ್ಮವರು ಹೇಳ್ತಾ ಇದ್ದಾರೆ. ಆದ್ದರಿಂದ ನೀವು ಥೇಮ್ಸ್ ನದಿಯಲ್ಲಿ ನಮಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಥೇಮ್ಸ್ ನದಿಯಲ್ಲಿ ಹೋಗಿ ಕಾವೇರಿ ನದಿಯನ್ನು ನೆನೆಸ್ಕೊಂಡು ಅಲ್ಲಿ ಸ್ನಾನವನ್ನು ಮಾಡಿದ್ರು ಅಂತ ಬರ್ತದೆ. ಅಂದರೆ ಧಾರ್ಮಿಕವಾಗಿದ್ದ ಮಾತ್ರಕ್ಕೆ ಅವರು ಆಡಳಿತವನ್ನು ಕಡೆಗಣಿಸಲಿಲ್ಲ. ಆ ಧಾರ್ಮಿಕತ್ವ ತನ್ನ ವೈಯಕ್ತಿಕ, ಅದರ ಆಡಳಿತ ಸಾರ್ವಜನಿಕ ಅನ್ನೋದನ್ನು ತೋರಿಸಿದ್ರು ಅನ್ನೋದು ಹೀಗೆ ನಾವು ಅವರ ಸಂಶೋಧನೆಗಳನ್ನು ಗಮನಿಸಿದಾಗ ಜೀವನಕ್ಕೆ ಪ್ರೇರಣಾದಾಯಕವಾದಂತಹ ಅನೇಕ ಅಂಶಗಳನ್ನು ನಾವು ಅವರಲ್ಲಿ ಗಮನಿಸಬಹುದು.
1: ಸರಿಗ ಇಷ್ಟೊತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಧ್ಯಯನ ಪೀಠದ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಶ್ರೋತೃಗಳಾಗಿರ್ಬೋದು, ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕವಾಗಿ ಏನಾದರೂ ಸಾಧನೆ ಮಾಡಬೇಕು, ವಿವರ ತಿಳ್ಕೋಬೇಕು, ಜ್ಞಾನಾರ್ಜನೆ ಹೆಚ್ಚಿಸ್ಕೋಬೇಕು ಅಂತ ಭೇಟಿ ನೀಡಿದ್ದೇ ಆದಲ್ಲಿ ಅವರಿಗೆ ಯಾವ ರೀತಿಯ ಒಂದು ಸಲಹೆಯನ್ನು ಕೊಡ್ತೀರಿ?
0: ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಮುಕ್ತವಾಗಿ ಬರಬಹುದು. ನಾವು ಸದಾಕಾಲ ಆ ಸಂಶೋಧಕರಿಗಾಗಿಯೇ ಇದ್ದೀವಿ. ಮತ್ತು ಇನ್ನೊಂದು, ಎಲ್ಲ ವಿಶ್ವವಿದ್ಯಾನಿಲಯಗಳಿಗಿಂತ ಭಿನ್ನವಾದದ್ದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ವಯಸ್ಸಿನ ಅಂತರವೇ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕನ್ವೆನ್ಷನಲ್ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರತಿಯೊಂದು ಕೋರ್ಸ್ ಅನ್ನು ಮಾಡಬೇಕಾದ್ರೆ, ಅಧ್ಯಯನ ಮಾಡಬೇಕಾದ್ರೆ ಇಂತಿಷ್ಟು ಅಂತ ಅವರಿಗೆಲ್ಲ ಒಂದು ಏಜ್ ಲಿಮಿಟ್ ಇದೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಯಸ್ಸಿನ, ಲಿಂಗದ, ದೇಶದ, ಕಾಲದ ಯಾವ ಭೇದವೂ ಇಲ್ಲದೆ ಯಾವಾಗ ಬೇಕಾದರೂ ಬರಬಹುದು. ಯಾರಿಗೆ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವಿಚಾರಗಳ ಬಗ್ಗೆ, ಮೈಸೂರಿನ ಇತಿಹಾಸದ ಬಗ್ಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬಂದು ನಮ್ಮ ಪೀಠದಲ್ಲಿ ತಮ್ಮ ಸಹಯೋಗವನ್ನು ಮಾಡ್ಕೋಬಹುದು. ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತೀವಿ, ಸಂಶೋಧಕರಿಗೆ ಅವರಿಗೆ ಮಾರ್ಗದರ್ಶನಗಳನ್ನು ಮಾಡ್ತೀವಿ. ಇನ್ನೇನಾದರೂ ಹೊಸ ವಿಚಾರಗಳಿಗೆ ಅವಕಾಶಗಳಿದ್ರೆ ಅವರು ನಮ್ಮ ಜೊತೆಯಲ್ಲಿ ಸಹಯೋಗದೊಂದಿಗೆ ಮಾಡಬಹುದು ಅಂತ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತೀನಿ.
1: ಒಳ್ಳೆಯದು ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ಶ್ರೀ ಲಕ್ಷ್ಮೀನಾರಾಯಣ್ ಸರ್,
1: ನಮಸ್ತೆ ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧ್ಯಯನ ಪೀಠದಲ್ಲಿನ ಕಾರ್ಯಚಟುವಟಿಕೆ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ, ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
3: ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
4: ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ, ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ತಾಂತ್ರಿಕ ಮಾಹಿತಿ,
1: ರೈತರ ಅನುಭವದ ಮಾತು,
0: ನೇರ ಫೋನಿನ್ ಕಾರ್ಯಕ್ರಮಗಳು,
1: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
0: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
2: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
1: ಆಲಿಸಿ,
0: ಅನುಸರಿಸಿ.
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
1: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
1: ರೇಷ್ಮೆ ರಂಗ. ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
3: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಈ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನ. 8:30 ಶಾಕುಂತಲಾ ನಾಟಕದ ರಂಗಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ಕೊಳಲು ವದನ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ಚಿಂತನ. ಚಿಂತನಕಾರರು ಡಾಕ್ಟರ್ ಗಿರಿಜಾಪತಿ ಎನ್ಎಂ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ನಾಳೆ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾವಾಹಿನಿ. 7:45 8:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಂತ ಕುಮಾರ್ ದಾಸ್ ಅವರ ಸಿತಾರ್ ವಾದನ ಹಾಗೂ ಶ್ಯಾಮ್ ಪ್ರಕಾಶ್ ಅವರ ವೀಣಾ ವಾದನದ ಜುಗಲ್ಬಂದಿ. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. 12:35 ಭಕ್ತಿಗೀತೆಗಳು ಸರಳ ದೇಸಾಯಿ ಅವರಿಂದ. 12:45 ಜನಪದ ಸಂಗೀತ ನಾಗಮ್ಮ ಮತ್ತು ಸಂಗಡಿಗರಿಂದ ದೊಣ್ಣಮ್ಮನ ಹಾಡು. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು.

0: ಕೇಂದ್ರದ ಕೊಡುಗೆ 1:20ಕ್ಕೆ ಶೈಲಾ ಸಿದ್ದರಾಮಪ್ಪ ಅವರು ಹಾಡಿರುವ ಭಾವಗೀತೆಗಳು, 1:30ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿ ರವಿ ಅವರ ವಯಲಿನ್ ವಾದನ, 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಆರ್ಟಿ ನವದೆಹಲಿ, 4:00ಗೆ ಮಹಿಳಾ ರಂಗ, ವಿಧವೆಯರು ಎದುರಿಸುವ ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಹಿರಿಯ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಇಂದಿರಾ ಆರ್ ಅವರೊಂದಿಗೆ ಮಾತುಕತೆ, ಆನಂತರ ವಿಧವೆಯರ ಪರವಾಗಿ ಇರುವ ಕಾನೂನುಗಳನ್ನು ಕುರಿತು ಮೈಸೂರಿನ ವಕೀಲರಾದ ಎಂಎನ್ ಸುಮನ ಅವರಿಂದ ಮಾಹಿತಿ, ಪ್ರಸ್ತುತಿ ಸಹನ, 4:45ಕ್ಕೆ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು, 5:00ಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಆರೋಗ್ಯ, ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು, ವಿಷಯ ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ, ಭಾಗವಹಿಸುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಎಸ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50ಕ್ಕೆ ಕೃಷಿ ರಂಗ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ, ಮರಗಟ್ಟಿ ಪದ್ಧತಿಯಲ್ಲಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 8:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕ್ರೀಡಾಲೋಕ, 10:00ಗೆ ಜನಪದ ಸಂಗೀತ, 10:30ಕ್ಕೆ ಸವಿನೆನಪು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6, ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಕ್ನೀಕಿ ಟೀಮ್ ಕೆ ಸದಸ್ಯ ಥೆ ಶಕ್ತಿಧರ್ ಧ್ಯಾನಿ, ಅಶು ಮಿಶ್ರಿತ್, ಸುಮೀತ್ ಕಟಿಯಾರ್ ಔರ್ ಹೇಮರಾಜ್ ಮೀನಾ, ಓಬಿ ಇನ್ಚಾರ್ಜ್ ಥೆ ಮಧುಲಿಕಾ ಶ್ರೀವಾಸ್ತವ್, ಕಾರ್ಯಕ್ರಮ ಕೆ ಪ್ರಸ್ತುತಕರ್ತಾ ಥೆ ಪ್ರಮೋದ್ ಕುಮಾರ್ ಔರ್ ಅಬ್ ಅಪ್ನೆ ಸಾಥಿ ಕಮೆಂಟೇಟರ್ ನಿತೀಶ್ ಅರೋಡಾ ಕೆ ಸಾಥ್ ಮೇ ಶಾಲಿನಿ ಮಿತ್ತಲ್ ಆಪ್ಕೋ ಆಕಾಶವಾಣಿ ಕೆ ಸ್ಟುಡಿಯೋ ವಾಪಸ್ ಲಿಯೆ ಚಲ್ತಿ ಹೂಂ. ನಮಸ್ಕಾರ.
2: ನಮಸ್ಕಾರ.
3: अभी आप सुन रहे थे राष्ट्रपति भवन से भारत की माननीय राष्ट्रपति श्रीमती द्रौपदी मुर्मू की गरिमामयी उपस्थिति में आयोजित नागरिक अलंकरण समारोह का सजीव विवरण. विवरण दे रहे थे शालिनी मित्तल और नीतीश अरोड़ा.
4: 31 पद्म अवार्ड्स. These include 5 पद्म विभूषण, 13 पद्म भूषण एंड 113 पद्मश्री अवार्ड्स. The Ministry of External Affairs today confirmed the death of 12 Indian citizens in an explosion in Qatar. Addressing media in New Delhi this afternoon, Ministry spokesperson Randhir Jaiswal said, a total of 66 people were injured in the incident and are currently receiving medical treatment.
5: We lost 12 of our nationals in the tragedy in Ras Laffan gas field where an explosion happened. Several other people have also been injured. I'm told that some 66 people are injured across nationalities. We don't know exactly how many of them are Indian nationals, but all those people who are injured are safe. We are talking to the local authorities for the identification of the mortal remains, as also for the transportation of mortal remains to India. We are also in touch with the family members of those who have died in this very unfortunate accident.
4: Responding to a query on comments by Pakistani Defence Minister Khwaja Asif on the situation in Pakistan-occupied Kashmir, Mr. Jaiswal said such remarks are desperate attempts by the neighbouring country to cover up its own failings.
5: Such remarks are desperate attempts by Pakistan to cover up its own failings and deflect attention away from its human rights abuses. We categorically reject these fabricated claims with the contempt that they deserve. The ongoing protests in Pakistan-occupied Kashmir are a direct consequence of Pakistan's decades-long policy of systemic economic exploitation, denial of fundamental rights, and administrative oppression. We hope the international community will hold Pakistan accountable for its misdeeds and abuses.
4: The Tamil Nadu government has set up a helpline to assist people affected by the fire tragedy in Qatar. Chief Minister C. Joseph Vijay today announced an ex gratia of 10 lakh rupees each to the families of those who lost their lives in the incident. He said the state government is taking steps to bring back the mortal remains of the 3 victims in coordination with the Ministry of External Affairs and the Indian Embassy in Qatar.

0: Prime Minister Narendra Modi has stressed on Nagrik Deva Bhava and urged officers to keep citizens at the center of governance. Interacting with 183 officer trainees of IAS 2024 batch who have been attached as assistant secretaries in various ministries and departments in New Delhi today, Mr. Modi called upon young civil servants to lead India's journey towards Viksit Bharat at 2047. The Prime Minister also highlighted the growing role of women in nation building, noting that more than 40% of the current batch comprises women officers. Vice President C.P. Radhakrishnan and Prime Minister Narendra Modi have also paid tributes to Dr. Shyama Prasad Mukherjee on his martyrdom day today. Union Home Minister Amit Shah also paid tributes to Dr. Mukherjee. He said 23rd June holds special significance for BJP workers as it marks the day Shyama Prasad Mukherjee sacrificed his life for national unity. Addressing a gathering in New Delhi during the launch of NAFED's auction portal, Mr. Shah described him as one of India's greatest leaders whose contributions helped preserve the country's unity and integrity. In Jammu and Kashmir, security forces conducted a comprehensive mock drill at the Amarnath base camp in Jammu as part of preparations for the upcoming Amarnath Yatra. During the exercise, personnel from the National Security Guard, the Special Operations Group of the Jammu and Kashmir Police and the Central Reserve Police Force jointly carried out a combing and clearing operation across the base camp premises. In FIFA World Cup, Portugal will face Uzbekistan in a Group K fixture at Houston in US, with Cristiano Ronaldo's side aiming to bounce back after being held to a draw in their opening match. The match will begin at 10:30 p.m. Indian time. And benchmark domestic equity indices declined sharply by 1.2% today, mirroring losses across global markets. Sensex closed at 76,201, while Nifty closed at 23,824. And that is the end of this news bulletin.
1: ಆಕಾಶವಾಣಿಯ ಬೆಂಗಳೂರು ಸಮಯ 6:10.
2: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
3: ವೈದ್ಯನಾಗಿ ಸಮಾಜ ಸೇವೆ ಮಾಡುವ ಮಹತ್ವಾಕಾಂಕ್ಷೆಯಿಂದ ವ್ಯಾಸಂಗಕ್ಕೆ ತೊಡಗಿದ ವಿದ್ಯಾರ್ಥಿಯೊಬ್ಬ ಶಿಕ್ಷಣದ ಮೊದಲ 4 ವರ್ಷಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದ. ಕೊನೆಯ ವರ್ಷ ಕೆಮ್ಮು ಜ್ವರಗಳಿಂದ ನರಳುತ್ತಿದ್ದ ಆತನಿಗೆ ಕ್ಷಯರೋಗ ತಗುಲಿದೆ ಎಂದು ತಿಳಿಯಿತು. ಉತ್ತಮ ಔಷಧಗಳಿಲ್ಲದ ಆ ಕಾಲದಲ್ಲಿ 6 ತಿಂಗಳು ಕ್ಷಯರೋಗದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಲೇ ವ್ಯಾಸಂಗ ಮುಂದುವರಿಸಿದ ಆ ವಿದ್ಯಾರ್ಥಿ ಕೊನೆಯ ಪರೀಕ್ಷೆಯಲ್ಲಿ 3 ವಿಷಯಗಳನ್ನು ಒಟ್ಟಿಗೆ ಓದಿ ಬರೆಯುವುದು ದುಸ್ಸಾಧ್ಯವಾಗಿತ್ತು. ವರ್ಷಕ್ಕೆ 1 ವಿಷಯದಂತೆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತೆ ವೈದ್ಯರು ಪ್ರಾಧ್ಯಾಪಕರು ಸಲಹೆ ಕೊಟ್ಟರು. ಅಂದಿನ ಕಾಲಕ್ಕೆ ಮಾರಕವೆನಿಸಿದ್ದ ಕ್ಷಯರೋಗಕ್ಕೇ ಹೆದರದೇ ಇದ್ದ ಹುಡುಗ ಪರೀಕ್ಷೆಗೆ ಹೆದರುತ್ತಾನೆಯೇ, ಎಲ್ಲ ಪರೀಕ್ಷೆಗಳನ್ನು ಒಟ್ಟಿಗೆ ಕೈಗೆತ್ತಿಕೊಳ್ಳುವುದಾಗಿ ನಿರ್ಧರಿಸಿಬಿಟ್ಟ. ಪರೀಕ್ಷೆಯ ದಿವಸ ಗೆಳೆಯರು ಅವನನ್ನು ಎತ್ತಿಕೊಂಡು ಬಂದು ಕೊಠಡಿಯಲ್ಲಿ ಕೂರಿಸಬೇಕಾಯಿತು. ಫಲಿತಾಂಶ ಬರುವಷ್ಟರಲ್ಲಿ ವಿದ್ಯಾರ್ಥಿ ಕ್ಷಯರೋಗದಿಂದ ಚೇತರಿಸಿಕೊಂಡಿದ್ದ. ಉತ್ತಮ ಅಂಕ ಗಳಿಸಿ ಪರೀಕ್ಷೆಯಲ್ಲೂ ತೇರ್ಗಡೆ ಹೊಂದಿದ್ದ. ಈ ಯಶಸ್ಸಿಗೆ ಪಾತ್ರರಾದ ಮಹನೀಯರು ಪದ್ಮಶ್ರೀ ಡಾಕ್ಟರ್ ಎಂಎಸ್ ನೀಲಕಂಠರಾವ್, ಪರಿಣತ ವೈದ್ಯರೆನಿಸಿದ್ದ ಶ್ರೀಕಂಠ ಪಂಡಿತರ ಮಗ. ಅವರ ತಾಯಿ ಜಯಲಕ್ಷ್ಮಿ ಅವರು ಹೆಸರಾಂತ ಜ್ಯೋತಿಷಿ, ಬೆಂಗಳೂರು ಸೂರ್ಯನಾರಾಯಣ ರಾಯರ ಮಗಳು. ಕೇಂದ್ರ ಸಚಿವರಾಗಿ ಖ್ಯಾತಿ ಪಡೆದ ಅನಂತಕುಮಾರರ ತಾಯಿ ಗಿರಿಜಾಶಾಸ್ತ್ರಿಯವರು ನೀಲಕಂಠರಾಯರ ತಂಗಿ. ಇಂಗ್ಲೆಂಡಿನಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ಬಂದ ನೀಲಕಂಠರಾಯರು ಹಣ ಸಂಪಾದನೆಯ ಗುರಿ ಇಲ್ಲದೆ ಯಾವುದಾದರೂ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿ ಸಮಾಜ ಸೇವೆ ಮಾಡಲು ನಿಶ್ಚಯಿಸಿದರು. ಮಹಾರಾಷ್ಟ್ರದ ವಾರ್ಧಾದಲ್ಲಿದ್ದ ಗಾಂಧಿ ಸ್ಮಾರಕ ಕುಷ್ಠರೋಗ ಪ್ರತಿಷ್ಠಾನದಲ್ಲಿ ಕೆಲಸಕ್ಕೆ ಸೇರಿದ ಮೇಲೆಯೇ ಅವರಿಗೆ ಕುಷ್ಠರೋಗದ ಭೀಕರತೆಯ ಅರಿವಾಯಿತು. ಕುಷ್ಠರೋಗಿಗಳನ್ನು ಸಮಾಜದಲ್ಲಿ ತೀರಾ ಕನಿಷ್ಠವಾಗಿ ನೋಡಲಾಗುತ್ತಿತ್ತು. ಅವರಿಗೆ ಚಿಕಿತ್ಸೆ ನೀಡಲು ವೈದ್ಯರು ಹಿಂಜರಿಯುತ್ತಿದ್ದ ಕಾಲ. ನೀಲಕಂಠರಾಯರು ತಮ್ಮ ಸಮಾಜ ಸೇವೆಗೆ ಆರಿಸಿಕೊಂಡಿದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿದ್ದ ಕುಷ್ಠರೋಗಿಗಳ ಚಿಕಿತ್ಸೆಯನ್ನೇ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿದ್ದ ತಮ್ಮ ಪತ್ನಿ ಶಾರದಾರವರನ್ನು ಸಮಾಜ ಸೇವೆಗೆ ಒಪ್ಪಿಸಿ ತಮ್ಮೊಡನೆ ಹಳ್ಳಿಗೆ ಕರೆದೊಯ್ದ ರಾಯರಿಗೆ ತಮ್ಮ ಸಹಾಯಕರಾಗಿ ಬರುವ ನೌಕರರಿಗೂ ಹಳ್ಳಿಯ ಜನರಿಗೂ ತಿಳುವಳಿಕೆ ಹೇಳುವುದೇ ಮೊದಲ ಕೆಲಸ ಆಗಿತ್ತು. ಕುಷ್ಠರೋಗದ ವೈಲಕ್ಷಣ್ಯಗಳನ್ನು ವೈಜ್ಞಾನಿಕವಾಗಿ ಅಭ್ಯಸಿಸಿದ ನೀಲಕಂಠರಾಯರು ರೋಗದ ವ್ರಣಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟರು. ವಾರ್ಧಾದ ಪ್ರತಿಷ್ಠಾನದ ನಿರ್ದೇಶಕರಾಗಿ ಕುಷ್ಠರೋಗ ನಿರ್ಮೂಲನೆಗೆ ಅಸಾಧಾರಣ ಸೇವೆ ಸಲ್ಲಿಸಿದರು. ಮನುಕುಲಕ್ಕೆ ಶಾಪವೆನಿಸಿದ ಕುಷ್ಠರೋಗದ ನಿರ್ಮೂಲನೆಗೆ ಭಾರತ ಸರ್ಕಾರ ಆದ್ಯತೆ ಮೇರೆಗೆ

0: ತೊಡಗಬೇಕೆಂದು ಅವರು ಸಲಹೆ ನೀಡಿದ್ದರು. ಪಂಚವಾರ್ಷಿಕ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೆ ಸರ್ಕಾರ ನೆಪ ಮಾತ್ರಕ್ಕೆ 20 ದಶಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟದ್ದು ರಾಯರ ಗಮನಕ್ಕೆ ಬಂದಿತ್ತು. ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಕಾರ್ಯಾಲಯಕ್ಕೆ ಪತ್ರ ಬರೆದು ಈ ಮಹತ್ವದ ವಿಷಯ ಚರ್ಚಿಸಲು ಸಮಯಾವಕಾಶ ನೀಡುವಂತೆ ಕೋರಿದ್ದರು. ಭೇಟಿಗೆ ಒಪ್ಪಿಗೆ ದೊರೆಯಿತು. ಪ್ರಧಾನಿಯವರನ್ನು ಯಾವಾಗ ಭೇಟಿ ಮಾಡಬಹುದು ಎಂದು ಕೇಳಿದಾಗ, ನಿಮಗೆ ಪ್ರಧಾನಿಯವರನ್ನು ಭೇಟಿ ಮಾಡಲು ಯಾವಾಗ ಅನುಕೂಲವಾಗುತ್ತದೆ ಎಂಬ ಮರು ಪ್ರಶ್ನೆ ಬಂದಿತ್ತು. ನೀಲಕಂಠರಾಯರಿಗೆ ಅನುಕೂಲವಾಗುವಂತೆ ಭೇಟಿಯನ್ನು ನಿಗದಿಪಡಿಸಲು ಪ್ರಧಾನಿಯವರೇ ಹೇಳಿದ್ರಂತೆ. ಕುಷ್ಠರೋಗ ನಿಯಂತ್ರಣಕ್ಕೆ ತಾವು ಯೋಜಿಸಿರುವ ಕಾರ್ಯವಿಧಾನವನ್ನು ಪ್ರಧಾನಿಯವರ ಎದುರು ವಿವರವಾಗಿ ಪ್ರಸ್ತುತಪಡಿಸಿದರು. ಸುಮಾರು 500 ದಶಲಕ್ಷ ರೂಪಾಯಿಗಳ ಅಂದಾಜನ್ನು ಒಳಗೊಂಡ ಕಾರ್ಯಸೂಚಿಯನ್ನು ಮಂಡಿಸಿದರು. ರಾಯರ ವಿವರಣೆಯನ್ನು ಆಲಿಸಿದ ಪ್ರಧಾನಿಯವರು ಹೆಚ್ಚೇನು ಮಾತನಾಡಲಿಲ್ಲ, ಹಣಕಾಸಿನ ವಿಷಯವನ್ನು ತೆಗೆಯಲೇ ಇಲ್ಲ. ನಿರಾಶರಾದ ನೀಲಕಂಠರಾಯರು ಊರಿಗೆ ಹಿಂತಿರುಗಿದರು. ಕೆಲ ದಿನಗಳ ನಂತರ ಪ್ರಧಾನಿಯವರ ಕಾರ್ಯಾಲಯದಿಂದ ಪತ್ರ ಬಂದಿತ್ತು. ಕುಷ್ಠರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುದಾನವು ಮೊದಲು ಮಂಜೂರು ಮಾಡಿದ 20 ದಶಲಕ್ಷಕ್ಕೆ ಬದಲಾಗಿ 330 ದಶಲಕ್ಷ ರೂಗಳಿಗೆ ಏರಿಕೆಯಾಗಿತ್ತು. ಮಾತ್ರವಲ್ಲ, ಈ ಕೆಲಸಕ್ಕೆ ಯಾವುದೇ ಘಟ್ಟದಲ್ಲಿ ಎಷ್ಟು ವೆಚ್ಚವಾದರೂ ಸರ್ಕಾರ ಭರಿಸಲು ಸಿದ್ಧವೆಂದು ಭರವಸೆ ನೀಡಲಾಗಿತ್ತು.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:15.
4: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
8: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
7: ಜೀವನ ಶೈಲಿ ಹಾಗೂ ಕ್ಯಾನ್ಸರ್ ತಡೆಗಟ್ಟುವಿಕೆ ಕುರಿತು ಮಾಹಿತಿ ನೀಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ರೀನಿವಾಸ್ ಕೆಜಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ,
8: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ,
7: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಇದೊಂದು ಪ್ರಕಟಣೆ. ಸನ್ಮಾನ್ಯ ಶ್ರೀ ಯದುವೀರದ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದೊಂದಿಗೆ 24/6/2026 ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು

ಅಬ್ಬೂರು ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಸದರಿ ಉದ್ಯೋಗ ಮೇಳಕ್ಕೆ ಮೈಸೂರು, ಕೊಡಗಿನ ಹೆಸರಾಂತ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಗಾಗಿ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಎಸ್ಎಸ್ಎಲ್ಸಿ ಪಾಸು ಫೇಲು, ಪಿಯುಸಿ ಪದವಿ, ಐಟಿಐ, ಡಿಪ್ಲೊಮಾ, ಎಂಬಿಎ, ಸ್ನಾತಕೋತ್ತರದಲ್ಲಿ ತೇರ್ಗಡೆ ಹೊಂದಿದ 18-35 ವರ್ಷ ವಯೋಮಿತಿ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಯೊಂದಿಗೆ ಮತ್ತು ಆಧಾರ್ ಕಾರ್ಡ್, ಸ್ವವಿವರವುಳ್ಳ 10 ಬಯೋಡೇಟಾ ಪ್ರತಿಯೊಂದಿಗೆ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-24-89-972 ಪ್ರಕಟಣೆ ಕೇಳಿದಿರಿ. ಗಮನಿಸಿ, ನಾಳೆ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10 ಗಂಟೆಗೆ ಜನಪದ ಸಂಗೀತ, ಟಿಎಂ ನರಸಿಂಹ ನಾಯಕ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ ವಿಷಯ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರಂಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಬರೆದವರು ಸಂತೋಷ್ ಓದುತ್ತಿರುವವರು ಸುಗುಣ ಸತೀಶ್ ಭಾರತದಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಸದ್ದಿಲ್ಲದ ಬದಲಾವಣೆ ನಡೆಯುತ್ತಿದೆ ಇದು ಸ್ಥಳೀಯ ಕರಕುಶಲತೆಯನ್ನು ದೈನಂದಿನ ಪ್ರಯಾಣದ ಕೇಂದ್ರ ಭಾಗಕ್ಕೆ ತರುತ್ತಿದೆ ಭಾರತೀಯ ರೈಲ್ವೆಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು 2022-23 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಒದಗಿಸಲು ಮೀಸಲಾದ ಚಿಲ್ಲರೆ ಮಳಿಗೆಗಳನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತದೆ ಈ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವುದು ಮತ್ತು ಪ್ರಾದೇಶಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಈ ಯೋಜನೆಯ ಗುರಿಯಾಗಿದೆ ಪ್ರಸ್ತುತ 2000 ಹೆಚ್ಚು ರೈಲ್ವೆ ನಿಲ್ದಾಣಗಳು ಸುಮಾರು 2326 ಓಎಸ್ಒಪಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಹೊಂದಿವೆ ಇವು ಸ್ಥಳೀಯ ಉತ್ಪಾದಕರನ್ನು ಲಕ್ಷಾಂತರ ಪ್ರಯಾಣಿಕರೊಂದಿಗೆ ಜೋಡಿಸುತ್ತಿದ್ದು 1.32 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ 2022 ಮಾರ್ಚ್ 25 ಪ್ರಾರಂಭವಾದ ಈ ಉಪಕ್ರಮ ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಸುಲಭ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ಜಾಲವನ್ನು ಬಳಸಿಕೊಳ್ಳುತ್ತದೆ 19 ನಿಲ್ದಾಣಗಳಲ್ಲಿ ನಡೆಸಲಾದ 15 ದಿನಗಳ ಯಶಸ್ವಿ ಪ್ರಾಯೋಗಿಕ ಯೋಜನೆಯ ನಂತರ ಒಎಸ್ಒಪಿ ಯೋಜನೆಯನ್ನು ವ್ಯವಸ್ಥಿತವಾಗಿ ವಿಸ್ತರಿಸಲಾಯಿತು ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ನೀಡುವ ಉದ್ದೇಶದಿಂದ ಕನಿಷ್ಠ ಶುಲ್ಕದೊಂದಿಗೆ ಸರದಿಯ ಆಧಾರದ ಮೇಲೆ ಮಳಿಗೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ ರೈಲ್ವೆ ವಿಭಾಗಗಳು ರಾಜ್ಯ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಹಾಗೂ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ ಇದು ಸುಗಮ ಕಾರ್ಯಾಚರಣೆ ಮತ್ತು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ ಒಎಸ್ಒಪಿ ಅಡಿಯಲ್ಲಿ ಪ್ರದರ್ಶಿಸಲಾದ ಉತ್ಪನ್ನಗಳು ಪ್ರತಿ ಪ್ರದೇಶದ ವಿಶಿಷ್ಟ ಗುರುತನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆ ತಮಿಳುನಾಡಿನ ತೆಂಕಸಿ ಜಂಕ್ಷನ್ನಲ್ಲಿ ಅತ್ಯಂತ ನಾಜೂಕಾಗಿ ತಯಾರಿಸಿದ ಬೆತ್ತದ ಉತ್ಪನ್ನಗಳು ಸ್ಥಳೀಯ ಕೌಶಲ ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತವೆ ಹಾಗೆಯೇ ಪಾಟ್ನಾ ರೈಲ್ವೆ ನಿಲ್ದಾಣಗಳಲ್ಲಿನ ಮಳಿಗೆಯಲ್ಲಿ ವಿಶ್ವ ಪ್ರಸಿದ್ಧ ಮಧುಬನಿ ವರ್ಣಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಇದು ಸ್ಥಳೀಯ ಕಲಾವಿದರ ಈ ಸಾಂಪ್ರದಾಯಿಕ ಕಲೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಉತ್ತಮ ವೇದಿಕೆಯನ್ನು ಒದಗಿಸಿದೆ ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸಿರುವ ಒಎಸ್ಒಪಿ ಯೋಜನೆಯು ಕುಶಲಕರ್ಮಿಗಳು ನೇಕಾರರು ರೈತರು ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಆದ್ಯತೆ ನೀಡುತ್ತದೆ ಔಪಚಾರಿಕ ಮಾರುಕಟ್ಟೆಗಳ ಲಭ್ಯತೆ ಇಲ್ಲದವರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಂಸ್ಥಿಕ ಸಮನ್ವಯದ ಮೂಲಕ ಬೆಂಬಲ ನೀಡುವ ಮೂಲಕ ಈ ಯೋಜನೆಯು ತಳಮಟ್ಟದ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿಶಾಲವಾದ ಗ್ರಾಹಕ ಬಳಗದೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಒಎಸ್ಒಪಿ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಸ್ಥಳೀಯ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಗಳಾಗಿ ಖರೀದಿಸಲು ಅವಕಾಶ ನೀಡುತ್ತವೆ ಇದು ಪ್ರತಿ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಆರ್ಥಿಕ ಗುರುತನ್ನು ಪ್ರತಿಬಿಂಬಿಸುವುದಲ್ಲದೆ ತಳಮಟ್ಟದ ಜನರ ಜೀವನೋಪಾಯಕ್ಕೆ ಆಸರೆಯಾಗುತ್ತಿದೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 4 ಓಎಸ್ಒಪಿ ಮಳಿಗೆಯು

0: ಕೈಮಗ್ಗದ ಬ್ಯಾಗ್ಗಳು, ಕೈಯಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ. ಚೆನ್ನೈನ ಮೂರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ರೈಲ್ವೆ ನಿಲ್ದಾಣದಲ್ಲಿರುವ ಮಳಿಗೆಯೊಂದು ರಾಜ್ಯದ ಶ್ರೀಮಂತ ಜವಳಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಹತ್ತಿ ಕೈಮಗ್ಗ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ. ಈ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಕೈಮಗ್ಗದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅವಕಾಶ ಮಾಡಿಕೊಡುವುದಲ್ಲದೆ ಸ್ಥಳೀಯ ನೇಕಾರರಿಗೆ ಆರ್ಥಿಕ ಬೆಂಬಲವನ್ನು ನೀಡುತ್ತಿವೆ. ಅದರ ಸಮೀಪದಲ್ಲಿಯೇ ಇರುವ ಅತ್ತರ್ ಸುಗಂಧ ದ್ರವ್ಯ ಮಳಿಗೆಯು ಸಾಂಪ್ರದಾಯಿಕ ಸುಗಂಧಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುತ್ತಿದೆ. ಒಡಿಶಾದ ಬಲಾಂಗೀರ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಸಣ್ಣ ಆಟಿಕೆಗಳ ಮಳಿಗೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಅರ್ಥಪೂರ್ಣ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ವೈವಿಧ್ಯಮಯ ಬಣ್ಣ ಬಣ್ಣದ ಕೈಯಿಂದ ತಯಾರಿಸಿದ ಬೊಂಬೆಗಳನ್ನು ಪ್ರದರ್ಶಿಸುವ ಈ ಮಳಿಗೆಯು ಸ್ಥಳೀಯ ಸಮುದಾಯಗಳ, ವಿಶೇಷವಾಗಿ ಸ್ವಸಹಾಯ ಗುಂಪುಗಳೊಂದಿಗೆ ಗುರುತಿಸಿಕೊಂಡಿರುವ ಮಹಿಳೆಯರ ಸೃಜನಶೀಲತೆ ಮತ್ತು ಕೌಶಲವನ್ನು ಪ್ರತಿಬಿಂಬಿಸುತ್ತದೆ. ಈ ಮಹಿಳೆಯರು ಈಗ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ವಿಶಾಲ ಮಾರುಕಟ್ಟೆಗೆ ತರಲು ಶಕ್ತರಾಗಿದ್ದಾರೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವು ವಿಸ್ತರಣೆಗೊಳ್ಳುತ್ತಾ ಸಾಗಿದಂತೆ ರಾಷ್ಟೀಯ ವೇದಿಕೆಗಳ ಮೂಲಕ ಸ್ಥಳೀಯ ಪ್ರತಿಭೆಗಳನ್ನು ಹೇಗೆ ಉತ್ತೇಜಿಸಬಹುದು ಎಂಬುದಕ್ಕೆ ಪ್ರಬಲ ಉದಾಹರಣೆಯಾಗಿ ನಿಲ್ಲುತ್ತದೆ. ಇದರಿಂದ ಭಾರತದ ಶ್ರೀಮಂತ ಪರಂಪರೆಯು ಅದರ ಉಗಮಸ್ಥಾನವನ್ನು ಮೀರಿ ದೂರದವರೆಗೆ ಪಸರಿಸುವುದನ್ನು ಇದು ಖಚಿತಪಡಿಸುತ್ತದೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಕುರಿತ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಈ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಬಾನ್ಸುರಿ ವಾದನ. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ಕೊಳಲು ವಾದನ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ವೇಳೆ 6:37 ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ. ಬೆಂಗಳೂರು

0: ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆ. ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು
2: ಇಲ್ಲದೆ ಅಂದರೆ

ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028ರ ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ

0: ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2ನೇ ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಎಲ್ಲವನ್ನೂ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು ಉಡುಪಿ

0: ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚರ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರ.

0: ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ ಈ ಕುರಿತು ಕೃಷಿ ಇಲಾಖೆ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮೊದಲಿಗೆ ಒಂದು ಪ್ರಕಟಣೆ, ಬಳಿಕ ಸಂದರ್ಶನ ಮೂಡಿಬರುವುದು.
1: ಅನ್ನದಾತ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ ಸರ್ಕಾರ ಲಗಾತಾರ್ ಪ್ರಯಾಸರತ್ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ ಸಾತ್ ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ.
2: ಛೋಟಾ ಕಿಸಾನ್ ಬನೆ ದೇಶ್ ಕಿ ಶಾನ್ ಯೆ ಹಮಾರಾ ಸಪ್ನಾ ಹೈ. ದೇಶ್ ಕೆ 80% ಸೆ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೆ ಭಿ ಕಮ್ ಜಮೀನ್ ಹೈ. ಅಬ್ ದೇಶ್ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ್ ಮೇ ರಖತೆ ಹುಯೆ ಕೃಷಿ ಸುಧಾರ ಕಿಯೆ ಜಾ ರಹೆ ಹೈ, ನಿರ್ಣಯ ಲಿಯೆ ಜಾ ರಹೆ ಹೈ.
1: ಇಸ್ ಯೋಜನಾ ಸೆ ಮಿಲೆ ಲಾಭ ಕಿ ಸ್ಥಿತಿ ದೇಖ್ನೆ ಕೆ ಲಿಯೆ

ಗೊಬ್ಬರಗಳನ್ನ ಅಥವಾ ತಿಪ್ಪೆ ಗೊಬ್ಬರಗಳನ್ನ ಕೃಷಿ ಜಮೀನಿಗೆ ನಾವು ತೋರಿಸ್ತಾನೆ ಇಲ್ಲ. ಏನು ಮೂಗಿಗೆ ತುಪ್ಪ ಸಾವಿರದಂಗೆ ಆ ಜಮೀನಿಗೆ ಯಾವಾಗ ಒಂದ್ಸಲ ಇವಾಗ ಒಂದ್ಸಲ ಹಾಕ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಎಲ್ಲ ಕಾರಣಗಳಿಂದ ನಮ್ಮ ಜಮೀನಿನಲ್ಲಿ ಮಣ್ಣಿನ ಭೌತಿಕ ಗುಣಗಳು ಕಡಿಮೆ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಮಣ್ಣು ಕೊಚ್ಚಣೆ ಆಗ್ತದೆ. ಹಾಗಿದ್ರೆ ನಷ್ಟ ಏನು? ಈ ಮಣ್ಣು ಕೊಚ್ಚಣೆ ಆದ್ರೆ ನಷ್ಟ ಏನು? ಆಗಲೇ ಹೇಳ್ತಾ ಇದ್ದೆ, ಒಂದಡಿ ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಯ್ತು ಅಂತಂತಂದರೆ ಅದು ಅಪಾರವಾದಂಥ ನಷ್ಟ. ಆಗಲೇ ಹೇಳ್ತಾ ಇದ್ದೆ, ಒಂದು ಮಿಲಿಮೀಟ್ರ್ ಮಣ್ಣು ಹೋಯ್ತು ಅಂತಂದರೆ 6 ಟನ್ ಮಣ್ಣು ಹೋಗ್ತದೆ, 1 ಸೆಂಟಿಮೀಟ್ರ್ ಸರಾಸರಿಯಾಗಿ ಹೋಗ್ತದೆ 60 ಟನ್ ಮಣ್ಣು ಹೋಗ್ತದೆ. ನನ್ನ ಜೀವಿತಾವಧಿನಲ್ಲಿ 1 ವರ್ಷದಲ್ಲಿ 60 ಟನ್ ಮಣ್ಣು ಹೋಯ್ತು ಅಂದರೆ ನಾನು ಆ ಜಮೀನಿನಲ್ಲಿ ನಾನೇನಾದರೂ ಒಂದು 25 ವರ್ಷ 30 ವರ್ಷ ಕೆಲಸ ಮಾಡಿದೆ ಅಂತಂದರೆ 30 ವರ್ಷದಲ್ಲಿ 1 ಅಡಿ ಮಣ್ಣನ್ನು ಕೊಚ್ಕೊಂಡು ಹೋಗಿರ್ತದೆ. ಆ 30 ವರ್ಷದಲ್ಲಿ 60 ಟನ್ನಂಗೆ 1800 ಟನ್ ಮಣ್ಣನ್ನು

ಜಮೀನಿನಲ್ಲಿ ಅಂತ. ಎದ್ದಿದ್ದಂತಹ ಕಲ್ಲುಗಳನ್ನ ಹಾಗೆ ಬಿಟ್ಟರೆ ಆ ಜಮೀನಿನಲ್ಲಿ ಏನು ಬೆಳಿಲಿಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಆಳುಗಳನ್ನ ಬಿಟ್ಬಿಟ್ಟು ಆ ಕಲ್ಲುಗಳನ್ನೆಲ್ಲ ಆರಿಸ್ಬಿಟ್ಟು ಜಮೀನಿನಲ್ಲಿ ಇಳುಕಲಿಗೆ ಅಡ್ಡಲಾಗಿ ಒಂದು ನಾಲ್ಕಡಿ ತಳದ ಅಗಲವನ್ನು ಮಾಡಿಕೊಂಡು ಆ ಕಲ್ಲುಗಳನ್ನೆಲ್ಲವನ್ನು ಸಹಿತ ಇಳುಕಲಿಗೆ ಅಡ್ಡಲಾಗಿ ಒಂದು ಬದುವಿನ ರೂಪದಲ್ಲಿ ಕಟ್ಟಿದರೆ ಜಮೀನು ಕ್ಲೀನ್ ಆಗ್ತದೆ, ಜಮೀನಿನಿಂದ ನೀರು ಮಣ್ಣು ಕೊಚ್ಚಿ ಹೋಗ್ತಕ್ಕಂಥದ್ದನ್ನು ತಡಿಲಿಕ್ಕೆ ನಮಗೆ ಕಲ್ಲಿನಿಂದ ಬದುಗಳಾಗ್ತದೆ. ಈ ನಿಟ್ಟಿನಲ್ಲಿ ಮಾಡ್ಕೋಬೋದು. ಇವೆರಡೂ ಅತ್ಯಂತ ಸುಲಭವೂ ಆಗ್ತಕ್ಕಂಥದ್ದು. ಇನ್ನು ನಮ್ಮ ಕೃಷಿ ಇಲಾಖೆ ಮುಖಾಂತರ ಅಥವಾ ವೈಜ್ಞಾನಿಕವಾಗಿ ಮಣ್ಣನ್ನು ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ